ಸೂರ್ಯಾಯ ನಮಃ. ಓಂ ಮುಖ ನಿರ್ಜಿತ ಪತ್ಮೇಂದವೇ ನಮಃ. ಓಂ ಮುಖ ನಖಧಿಕೃತ ಚಂದ್ರಾಯ ನಮಃ. ಓಂ ಮುಖಬಂಧು ಪೂರ್ಣಿಮಾ ಸೋಮಾಯ ನಮಃ. ಓಂ ಮುಖಬಂಧು ಪೂರ್ಣಿಮಾ

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஸ்ரீ ஜெகத்குரு ரேணுக பகவத் பாதரு மகாமஹிமாசாலியாத அகஸ்திய மகர்ஷியன நிமித்தமாடிக்கொண்டு ஜகத்தின சமஸ்த மாணவரன்னு குறித்து உபதேசமாடிருவந்த திவ்ய கிரந்தவே ஸ்ரீ சித்தாந்த சிக்காமணி. ஈ கிரந்தத்தில் ஒப்ப சாதகனு பரமாத்மனன்னு காணபேக்காதரே ಪರಶಿವನೊಂದಿಗೆ ಸಾಮರಸ್ಯವನ್ನು ಪಡಿಬೇಕಾದರೆ 101 ಮೆಟ್ಟಲುಗಳನ್ನು ಏರುತ್ತಾ ಹೋಗಬೇಕು ಅನ್ನುವಂಥ ಮಾರ್ಗವನ್ನು ತಿಳಿಸಿದ್ದಾರೆ. ಈ ಮಾರ್ಗ ಬಹಳ ದೂರದ ಇದು ಕಾರ್ಯಕ್ರಮ ಇರೋದ 18 ದಿವಸದ. ದಿನ ಒಂದು ಪೌಂಟುನಿಗೆ ಏರಿದ್ರೆ 15ಕ್ಕೆ ಮುಟ್ಟಬಹುದು. ಆದರೆ ಜಗದಳು ಅರ್ಧಕ್ಕ ಬಿಟ್ಟು ನಮ್ಮನ್ನು ಹೋಗ್ಬಿಡ್ತಾರ, ಮುಂದೆ ನಮ್ಮ ಗತಿ ಏನು ಅಂತ ಬಹಳ ಜನರಿಗೆ ಚಿಂತೆನೂ ಆಗ್ತದೆ. ಅದಕ್ಕೆ ನಾವು 18 ದಿವಸದಲ್ಲಿ ಎಷ್ಟು ಪಾಂಟುಣಿಗೆ ಹತ್ತು ಎನ್ನ ಗುರುತಿಲ್ಲ. ಯಾಕೆ ಇನ್ನ ಮೊದಲನೇ ಪಾಂಟುಣಿಗೆ ಆಗಿದೀವಿ ನಾವು. ಇವತ್ತಿಗಾಗಲೇ ಒಂದು ವಾರ ಮುಗಿತಾ ಬಂತು. ಒಂದು ವಾರದಿಂದ ನಾವು ಎಲ್ಲಿದೀವಿ ಅಂದ್ರೆ ಮೊದಲನೇ ಪಾಂಟುಣಿ ಮೇಲೆ ಇದೆ. ಇನ್ನು ಉಳಿದಿರೋದು 10-11 ದಿವಸದಾಗ ಎಷ್ಟು ನಾವು ಮ್ಯಾಲ ಹತ್ತೀವೋ ಗುರುತಿಲ್ಲ. ಆದರೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ. ಇದು ಮಾರ್ಗ ಹೇಗಿದೆ ಅಂದ್ರೆ, ಒಂದು ಹೆಜ್ಜೆ ನೀವು ದೇವರ ಕಡೆಗಿಟ್ರಂದ್ರೆ ಉಳಿದೆಲ್ಲ ಹೆಜ್ಜೆ ದೇವರೇ ನಿಮ್ ಕಡೆಗೆ ಬರುವಂತಹ ಸನ್ನಿವೇಶ ಇರ್ತದೆ. ಆದ್ರೆ ಒಂದು ಹೆಜ್ಜೆ ನೀವು ಮನಿ ಬಿಟ್ಟು ಈ ಕಡೆ ಇಡಕ್ ಕಲಿಬೇಕಷ್ಟೇ. ಬಹಳ ಜನರು ಒಂದು ಹೆಜ್ಜೆನ ಇಡಕ್ ತಯಾರಲ್ಲಿ ಏನ್ ಮಾಡೋದು, ಅವ್ರಿಗೆ ಆರಾಮ್ ಕವದಿ ಹೊಚ್ಕೊಂಡು ಮಕ್ಕೊಂಬಿಟ್ರ ಮನ್ಯಾಗ. ಶಖಾಪುರ ಸ್ವಾಮಿಗಳು, ಪರಶುಮಠದ ಸ್ವಾಮಿಗಳು, ಬಸವ ಸ್ವಾಮಿಗಳು ಎರಡು ಮೂರು ತಿಂಗಳ ತಿರುಗಾಡಿ ಪಾಂಪ್ಲೇಟ್ ಹಂಚಿ ಒಂದು ಬಸ್ ಉಳಿದಿಲ್ಲ, ಒಂದು ಗ್ವಾಡೆ ಉಳಿದಿಲ್ಲ. ಎಲ್ಲಿ ನೋಡಿದಲ್ಲಿ ಜಗದಳು ಪೋಸ್ಟರ್ ಪೋಸ್ಟರ್ ತುಂಬ್ಯಾವ. ಆದ್ರೆ ಇವತ್ತೇನು ನೀವೆಲ್ಲ ಈ ತಪವನ್ನು ತುಂಬಾ ಮಂದಿ ಕೂತ್ಕೊಂಡಿರಿ. ಇಷ್ಟೆಲ್ಲ ಅವರ ಕಷ್ಟಪಡೋದ ಉದ್ದೇಶ ಏನು ಅಂದ್ರೆ, ನೀವು ಒಂದು ಹೆಜ್ಜೆ ಆದ್ರೂ ಕೂಡ ಈ ಕಡೆ ಬರಬೇಕು ಅಂತ ಅಷ್ಟೇ. ಒಬ್ಬ ಚಕ್ರವರ್ತಿ ರಾಜನಿಗೆ ಒಬ್ಬನೇ ಒಬ್ಬ ಮಗ ಇದ್ನಂತ. ಮಕ್ಕಳು ಹೆಂಗಿರಬೇಕು ಅಂದ್ರೆ, ತಂದೆ ತಾಯಿಗಳು ಹೇಳಿದಂಗ ಕೇಳ್ಕೊಂಡಿರ್ಬೇಕಂದ್ರೆ ಅವಾಗ ಮಕ್ಕಳು ಅಂತ ಕರೀತಾರೆ. ಆದರೆ ಆಜ್ಞಾಧಾರಕ ಮಕ್ಕಳು ಹುಟ್ಟಬೇಕಾದ್ರೂ ಒಂದು ದೊಡ್ಡ ಪುಣ್ಯ ಬೇಕಾಗ್ತದೆ. ರಾಜನಿಗೇನೋ ಮಗ ಹುಟ್ಟಿದ. ಆದರೆ ಹೆಂಗಿದ್ನಂದ್ರೆ ಬಹಳ ಹಠಮಾರಿ ಮಗ. ತನಗೇನು ತಿಳಿತದ ಅದನ್ನೇ ಮಾಡೋ ಹೊರತಾಗಿ ಯವ್ವ ಅಪ್ಪ ಹೇಳಿದ ಯಾರದು ಕೇಳೋ ಪೈಕಿ ಅಲ್ಲವ. ಇನ್ನೇನು ಮಾಡೋದು, ಒಬ್ಬನೇ ಮಗ, ರಾಜ್ಯ ಮಾಡ್ಲಿಕ್ಕೆ ಮತ್ತೆ ಯಾರಿಲ್ಲ ಅಂತ ತಿಳ್ಕೊಂಡು ಹಾಗೂ ಹೀಗೂ ಮಾಡಿ ಉಣಿಸ್ತಾ ತಿನ್ನಿಸ್ತಾ ದೊಡ್ಡವನು ಮಾಡಿದ್ರ. ಅವನು ಏನಾದರೂ ಕಲಿಯಪ್ಪ ಅಂದ್ರೆ ಕಲಿಯಕ್ಕೂ ತಯಾರಿಲ್ಲ. ಒಳ್ಳೆಯವರ ಸಹವಾಸ ಮಾಡಂದ್ರೆ ಸಹವಾಸ ಮಾಡ್ಲಿಕ್ಕೆ ತಯಾರಿಲ್ಲ. ಬರೇ ದುಷ್ಟ ಹುಡುಗರ ಸಂಘ ಮಾಡ್ಕೋಂತ ತಿರುಗಾಡ್ಕೋಂತ ಉಣಕೋಂತ ನಿದ್ದೆ ಮಾಡ್ಕೋಂತ ದೊಡ್ಡವಾದಷ್ಟೇ. ಶರೀರ ಏನೋ ದ್ವಾಡದಾಯ್ತು, ಬುದ್ಧಿ ಮಾತ್ರ ಅಡ್ಡ ಇತ್ತದ. ಅದಕ್ಕೆ ಮನುಷ್ಯನ ಸರ್ವ ಅವಯವಗಳಿಂದ ಮನುಷ್ಯ ಬೆಳೀತಾ ಇದ್ರೆ ಸುಂದರವಾಗಿ ಕಾಣುತ್ತಾನೆ. ಕೈಕಾಲು ಬಹಳ ದೊಡ್ಡವಾದು, ತಲೆ ಈಟ ಆಯ್ತಂದ್ರೆ ಹೆಂಗ್ ಕಾಣ್ತಾನೆ ನೋಡಕ್ ಮನುಷ್ಯ. ಅಥವಾ ತಲೆನ ಬಹಳ ದೊಡ್ಡದಾಯ್ತು, ಕೈಕಾಲು ಸಣ್ಣವಾದ್ರೂ ಚಂದ ಕಾಣಂಗಿಲ್ಲ. ಹಾಗ ಬುದ್ಧಿ ಮತ್ತು ಬಲ ಎರಡು ಸಮಾನವಾಗಿ ಬೆಳಿಬೇಕಂತ. ರಾಜನ ಮನೆಯಲ್ಲಿ ಉಣ್ಣ ತಿನ್ನಕೇನು ಕಡಿಮೆ ಇದೆಯಲ್ಲ, ಅದಷ್ಟಪಷ್ಟವಾಗಿ ಬೆಳೆದೇನು ಖರೆ. ಅದರ ಗುರು ಹಿರಿಯರು ಶಾಸ್ತ್ರ ದೇವರು ಇದರ ಬಗ್ಗೆ ಜ್ಞಾನ ಮಾತ್ರ ಅವನಿಗೆ ಬರಲೇ ಇಲ್ಲ. 16 ವಯಸ್ಸಾಯ್ತು, 18 ವಯಸ್ಸಾಯ್ತು, 20 ವರ್ಷ ವಯಸ್ಸಾಯ್ತು. ಮಗನಿಗೆ ವಯಸ್ಸು ಹೆಚ್ಚಾಗ್ತಾ ಬಂತು, ಮಗ ದೊಡ್ಡವಾಗ್ತಂತ ಹೋದ, ತಂದೆ ವಯಸ್ಸು ಇಳಿಮುಖ ಆಯ್ತು, ಮುಪ್ಪಿನ ಕಾಲ ಬಂತು. ಸಾಮಾನ್ಯವಾಗಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಅಂದ್ರೆ, ನಾವು ಏನು ಗಳಿಸಿಟ್ಟಿವಿ ಅದನ್ನ ಮಕ್ಕಳು ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕು, ಇನ್ನು ಬೆಳೆಸಬೇಕಂತ ಅಪೇಕ್ಷೆ ಪಡ್ತಾರೆ ಹೊರತ ಇದನ್ನು ಹಾಳು ಮಾಡಿ ಹೋಗ್ಬೇಕಂತ ಯಾರು ಅಪೇಕ್ಷೆ ಪಡಂಗಿಲ್ಲ. ಹಾಗೆ ರಾಜ ಏನು ವಿಚಾರ ಮಾಡಿದ ಅಂದ್ರೆ, ನಾನಂತೂ ವಯಸ್ಸಾಯ್ತು, ಇನ್ನು ಈ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕಂತಕ್ಕಂತ ವಿಚಾರ ಮಾಡಿ, ನೀನು ಜಗತ್ತಿಗೆ ರಾಜ ಆಗಬೇಕಾದ್ರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಈ ದೇಶಕ್ಕೆ ರಾಜ ಅಂದ್ರೆ ಹೆಂಗ ಬರೀ ಸಾಕ್ಷಾತ್ ದೇವರಿದ್ದಂಗೆ, ಎಲ್ಲರನ್ನೂ ಸಮಾನವಾಗಿ ಅವನು ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಸ್ವಲ್ಪ ದಿವಸ ಗುರುಕುಲದಲ್ಲಿದ್ದು ಏನಾದರೂ ಅಭ್ಯಾಸ ಮಾಡ್ಕೋ ತಿಳ್ಕೋ ತತ್ವಜ್ಞಾನ ಮಾಡಿಕೊಂಡು ನಿನಗೆ ಸಿಂಹಾಸನ ಮೇಲೆ ನಾವು ಕೂಡಿಸ್ತೀವಿ, ಪಟ್ಟಾಭಿಷೇಕ ಮಾಡ್ತೀವಿ ಅಂತಂದ್ರೆ, ಮಗ ಅಂದ ನೀ ಪಟ್ಟಾಭಿಷೇಕ ಮಾಡಿದ್ರೆ ಮಾಡು, ಬಿಟ್ಟರೆ ಬಿಡು, ನಾನು ಮಾತ್ರ ಹಿಂಗ ಇರವ ಅಂದ. ತಂದೆಗೆ ಸಹನೆ ಮೀರೋಯ್ತು. ಹೇಳೋರು ಎಷ್ಟು ದಿವಸ ಹೇಳ್ತಾರ ಅಂದ್ರೆ, ಹೇಳ್ತಾರ ಹೇಳ್ತಾರ ಹೇಳ್ತಾರ, ಕಡೆ ಬ್ಯಾಸರ ಇದ್ದಪ್ಪ ಅಂದ್ರೆ ಒದ್ ಹೊರಗೆ ಹಾಕ್ಬಿಡ್ತಾರ. ಹಾಗೇನು ಮಾಡಿದಂದ, ಅವ ತಂದೆಗೆ ಸಿಟ್ಟು ಬಂತು. ಇಷ್ಟು ದೊಡ್ಡ ಸಿಂಹಾಸ ಮೇಲೆ ಕೂಡಿರ್ಬೇಕಾದ್ರೆ ಮನುಷ್ಯನಿಗೆ ಬುದ್ಧಿ ಚೆನ್ನಾಗಿರಬೇಕು, ಆ ಬುದ್ಧಿನೇ ಬರಬಲ್ಲ ಇವನ್ ತಿಳ್ಕೊಂಡು ಹೇಳಿ ಒಂದ್ ದಿವಸ ಬೈದು ಮಗನ್ನ ಅರಮನೆಯಿಂದ ರಾಜ ಹೊರಗೆ ಹಾಕಿಬಿಟ್ಟ. ಇಂಥ ಮೂರ್ಖ ಮಗ ಇದ್ರು ಅಷ್ಟ ಸತ್ರು ಅಷ್ಟ ಅಂತ ತಿಳ್ಕೊಂಡು ಹೊರಗೆ ಹಾಕಿದಾಗ, ನಮ್ಮಪ್ಪ ನನಗೆ ಹೊರಗೆ ಹಾಕೇನೆ, ಹೊರಗೆ ಹಾಕೋ ಉದ್ದೇಶ ಏನು, ಇದನ್ನು ತಿಳ್ಕೊಳ್ಲಿಕ್ಕೆ ವಿಚಾರ ಮಾಡಲಿಲ್ಲ, ನಾವು ಹೊರಗೆ ಹಾಕೇನೆ ಅಂದ್ರೆ ನನಗೆ ಹೊರಗೆ ಹೋಗ್ಬಿಡು ಅಂತ ತಿಳ್ಕೊಂಡು ಹೇಳಿ ಹೊರಗೆ ಹೋದ. ಹೋದೋ ಹಂಗ ಹೊರಗೆ ರಾಜ್ಯ ಬಿಟ್ಟು, ರಾಜ್ಯದ ಸೀಮಾ ಬಿಟ್ಟು ಹೊರಗೆ ಹೋಗ್ಬಿಟ್ಟು. ಬುದ್ಧಿ ಇಲ್ಲ ಅಂದ್ರೆ ಏನ್ ಮಾಡ್ತದೆ ಮನುಷ್ಯ ಅಂದ್ರೆ, ಬಿಕ್ಕಿ ಬೇಡಿ ತಿನ್ನೋ ಪಣೆ ಬರ್ತದೆ. ರಾಜನ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಅದಕ್ಕೆ ತಕ್ಕಂತೆ ವಿದ್ಯಾ ಬುದ್ಧಿ ಇರದೆ ಹೋದ್ರೆ ಮನುಷ್ಯ ಕೊನೆಗೆ ಭಿಕ್ಷಾ ಪಾತ್ರ ತೆಗೆದು ಭಿಕ್ಷಾ ಬೇಡಬೇಕಾಗ್ತದೆ. ಅದಕ್ಕೆ ಅವ ರಾಜ್ಯದ ಹೊರಗೆ ಹೋದ್ಮೇಲೆ ನನ್ನ ಯಾರು ಗುರ್ತಿಡ್ತಾರೆ ಅಂತ ತಿಳ್ಕೊಂಡು ದುಷ್ಟ ಜನರ ಸಹವಾಸ ಮಾಡಿದ, ಅಲ್ಲೆಟ್ಟಿಲ್ಲಷ್ಟು ಭಿಕ್ಷಾ ಬೇಡೋದು, ಎಲ್ಲೇ ತಿನ್ನೋದು, ಎಲ್ಲೇ ಬೀಳೋದು, ಹೀಗ ರಾಜಕುಮಾರನಾಗಿಯೂ ಕೂಡ ದರಿದ್ರಂತೆ ಅವನ ವ್ಯವಹಾರ ನಡೀತು. ವಾರ ಆಯ್ತು, 2 ವಾರ ಆಯ್ತು, ತಿಂಗಳಾಯ್ತು, ವರ್ಷ ಆಯ್ತು, 2 ವರ್ಷ ಆಯ್ತು. ಮಾಡಿದ ತಪ್ಪನ್ನ ಕ್ಷಮಾ ಬೇಡಿಕೊಂಡು ರಾಜನ ಹತ್ರ ಹೋಗ್ಬೇಕನ್ನುವಂತ ಬುದ್ಧಿ ಮಗನಿಗೆ ಬರಲೇ ಇಲ್ಲ. ನಾನು ಸತ್ರ ಹಿಂಗ ಸಾಯ್ತನ ಹೊರತಾಗಿ ನಾ ರಾಜನ ಕಡೆಗೆ ಹೋಗೋದಿಲ್ಲ ಅಂತ ತಿಳ್ಕೊಂಡು ಹಠಮಾರತನದಿಂದ ಅವ ಹಾಗೆ ಅಲ್ಲೇ ಕುತ್ಕೊಂಡ್ಬಿಟ್ಟು. ಈ ಕಡೆ ರಾಜನ ಮನಸ್ಸಿನಾಗ ಮಗನ ಬಗ್ಗೆ ಮೋಹ, ಅದಕ್ಕ ಆ ಮೋಹದಿಂದಾಗಿ ರಾಜ ಏನು ವಿಚಾರ ಮಾಡಿದ ಅಂದ್ರ, ಏನಾದ ನನ್ನ ಮಗ ಆದಾನೆ, ಹೇಗಾದ್ರೂ ಮಾಡಿ ಅವನು ಕರ್ಕೊಂಡು ಬಂದು ಕೊನೆಗೆ ಅವನು ನನ್ನ ಸಿಂಹಾಸ ಮೇಲೆ ಕುಂಡ್ರಿಸಿ ನಾ ಸಾಯಬೇಕು ಅಂತ ಅವನಿಗೆ ವಿಚಾರ ಬಂತು. ಅವಾಗ ತನ್ನ ಆಸ್ಥಾನದ ಮುಖ್ಯಮಂತ್ರಿನ ಕರೀತಾರೆ, ನೋಡು ನನ್ನ ಮಗ ಹೀಗೋಗಿ ಅನೇಕ ವರ್ಷಗಳಾಗ್ಬಿಡ್ತು, ಹೊಳ್ಳಿ ಬರಬೇಕನ್ನುವಂತ ವಿಚಾರಣೆ ಅವನಿಗೆ ಬರ್ತಾ ಇಲ್ಲ, ಅವ ಎಲ್ಲದನ್ನುವಂತ ಸುದ್ದಿ ಅವನು ಮಾಡಿಲ್ಲ, ಅದಕ್ಕೆ ನೀವು ಹೇಗಾದರೂ ಮಾಡಿ ಹೋಗಿ ಹುಡುಕಾಡಿಕೊಂಡು ಅವನು ಕರ್ಕೊಂಡು ಬರ್ರಿ, ಅವ ಕಲೀಲಿ ಕಲಿದೇ ಇರಲಿ ಹೆಂಗಾರ ಯಾಕಿರಲಕ್ಕ ಅವನ ಹಣೆಯವರ ಅವನ ಸುತ್ತಿರ್ತದ, ಅವನಿಗೆ ಸಿಂಹಾಸ ಮೇಲೆ ಕುಂಡ್ರಿಸಿ ನಾನು ಪ್ರಾಣ ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಮಂತ್ರಿಯನ್ನ ಸೈನಿಕರನ್ನ ಎಲ್ಲ ಆ ಕಡೆ ಹುಡುಕ್ಲಿಕ್ಕೆ ಕಳಿಸಿಕೊಟ್ಟನು. ಅವರು ತಮ್ಮ ರಾಜ್ಯದ ಎಲ್ಲಾ ಕಡೆ ಹುಡುಕಿಡ ಸಿಗಲಿಲ್ಲ. ಅವ ಕೊನೆಗೆ ರಾಜ್ಯದ ಹೊರಗಡೆ ಸೀಮಾದೊಳಗೆ ಎಲ್ಲ ಹೃದಯ ತಿಳ್ಕೊಂಡು ಹುಡುಕಾಡ್ಕೊಂತ ಹೋದಾಗ ಅವ ರಾಜಧಾನಿಯಿಂದ ಹೋಗೋ ಕಾಲ ಯಾವ ಬಟ್ಟೆ ಉಟ್ಕೊಂಡು ಹೋಗಿದ್ದಲ್ಲ ಅವೇ ಬಟ್ಟೆನ ಮೈ ಮೇಲಿದ್ದು, ಮತ್ ಬೇರೆ ಬಟ್ಟೆ ಕೊಡವರು ಯಾರದ? ಸುಮ್ಮನೆ ಭಿಕ್ಷಾ ಬೇಡ್ಕೊಂತಿದ್ದ, ಊಟ ಮಾಡ್ತಿದ್ದ, ಶರೀರ ಕ್ಷೀಣ ಆಗ್ಯದ, ಬಟ್ಟೆಲ್ಲ ಹೊಲಸಾಗ್ಯವ. ರಾಜಕುಮಾರ ಅಂತ ತಿಳ್ಕೊಂಡು ಗುರುತಿಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಇಂಥ ಹೀನವಾದ ಸ್ಥಿತಿಯಲ್ಲಿ ಎಲ್ಲ ಒತ್ತಟ್ಟೆಗೆ ಕೆರಿ ದಂಡೆ ಮೇಲೆ ಕೂತ್ಕೊಂಡಿದ್ದು. ಮಂತ್ರಿ ಹಾಗೂ ಸೈನಿಕರು ಹೋಗಿ ನೋಡಿ ಅವರಿಗೆ ಬಹಳ ಮನಸ್ಸಿಗೆ ನೋವಾಯ್ತು. ಎಂಥ ರಾಜಪಿಂಡ ಇದು, ಬುದ್ಧಿಹೀನ ಇಂತ ಸ್ಥಿತಿ ಬಂತಲ್ಲ ಇವನೇನ್ ತಿಳ್ಕೊಂಡು ಹೋಗಿ ಅವನಿಗೆ ಕೇಳಿ, ಏನಪ್ಪ ರಾಜರ ಕಳಿಸಿಕೊಟ್ಟಾರ, ಅದಕ್ಕ ರಥನು ತಗೊಂಡು ಬಂದಿವಿ, ನೀ ರಥ ಕೂತ್ಕೊಂಡಿದ್ರೆ ಕರ್ಕೊಂಡು ನೀನ್ ರಾಜಧಾನಿ ಕರ್ಕೊಂಡಕ್ಕಿ, ಅದಕ್ಕೆ ನೀ ಕೂಡ್ರು ಬಾ ಅಂತಂದ್ರು. ಅವ ಅಂದ ನಮ್ಮ ಅಪ್ಪನನ್ನ ಹೊರಗೆ ಹಾಕ್ಯಾನಂದ್ರ ನಾಯೇನ್ ಅವನ್ ರಾಜಧಾನಿಗೆ ಬರಂಗಿಲ್ಲ, ಅದಕ್ಕೆ ನೀವು ಹೆಂಗ್ ಬಂದಿರಲ್ಲ ಹಂಗ ನೀವು ಹೊಳ್ಳಿ ಹೋಗ್ಬಿಡ್ರಿ, ನಾನು ಮಾತ್ರ ಬರಂಗಿಲ್ಲ ಅಂತ ಹೇಳ್ದ. ಇವರು ಮಂತ್ರಿ ಸೈನಿಕರು ಹೋಗಿ ರಾಜನಿಗೆ ಹೇಳಿದ್ ಏನ್ರಿ ನಿಮ್ ಮಗ ಸಿಕ್ಕಾನ ಖರೆ, ಅವ್ರ ಅವನ ಬುದ್ಧಿಯೇನು ಬದಲಾಗಿಲ್ಲ, ಶರೀರ ಬದಲಾಗ್ಯದ, ಕ್ಷೀಣ ಆಗ್ಯದ, ಕೃಷಿ ಆಗಿದಾನೆ, ಆದ್ರೆ ಬುದ್ಧಿ ಮಾತ್ರ ಬದಲಾಗಿಲ್ಲ. ಬಾರಪ್ಪ ಅಂತ ಬುದ್ಧಿ ಮಾತು ಹೇಳಿದ್ರೆ ಅಂದ್ರೆ ನಾನು ಬರಂಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಹಠ ಮಾಡಕತ್ತಾನೆ, ಅದಕ್ಕೆ ಹ್ಯಾಗ ಮಾಡೋದು? ಅವ ರಾಜ ಹೇಳಿದಂತ ಎಷ್ಟಾದ್ರೂ ನನ್ನ ಮಗ ಅದನವ, ಹೇಗಾದ್ರೂ ಅವನು ಕರ್ಕೊಂಡು ಬರಬೇಕಾಗ್ಯದ, ಅದಕ್ಕೆ ಒಂದು ಮಾತು ಅವನಿಗೆ ಹೋಗಿ ನೀವು ಹೇಳ್ರಿ, ಸಂಪೂರ್ಣವಾಗಿ ನನ್ನ ಹತ್ರ ಅವನೇ ಬರಬೇಕನ್ನುವಂತಹದ್ದ ನೇಮ್ ಏನಿಲ್ಲ, ನಾನು ಈ ಕಡೆಯಿಂದ ನಡ್ಕೋಂತ ಅರ್ಧ ದಾರಿಗೆ ಬರ್ತೀನಿ, ಅವನು ಆ ಕಡೆಯಿಂದ ಅರ್ಧ ದಾರಿ ನಡ್ಕೋಂತ ಬಂದ್ರಪ್ಪ ಅಂದ್ರೆ ಅವನ ರಥ ಮೇಲೆ ಕುಂಡಿಸ್ಕೊಂಡು ಬಂದು ಸಿಂಹಾಸ ಮೇಲೆ ಕುಂಡಿಸ್ತೇನೆ, ಅದಕ್ಕೆ ಪೂರಾ ಪೂರಾ ನನ್ನ ಹತ್ರ ಬರೋದು ಬೇಡ, ಅರ್ಧ ದಾರಿವರೆಗೆ ಆದ್ರೂ ನಡ್ಕೊಂಡು ಬರ್ಲವ, ಅದನ್ನ ಹೋಗಿ ನೀವು ಹೇಳ್ರಿ ಅಂದ್ರು. ಏ ಹಿಂಗಾದ್ರೆ ಬಹುತೇಕ ಬರುವುದು ಅಂತ ತಿಳ್ಕೊಂಡು ಮಂತ್ರಿ ಹೋಗಿ ಹೇಳಿದಂತ ಮಗನಿಗೆ, ಇಲ್ಲಪ್ಪ ಪೂರಾ ಪೂರಾ ರಾಜಧಾನಿವರೆಗೆ ನೀನು ಬರೋದನ್ನ ಜರುತ್ತಿಲ್ಲ, ಅರ್ಧ ದಾರಿ ರಾಜ ನಡ್ಕೋಂತ ಬರ್ತಾನ, ನೀ ಅರ್ಧ ದಾರಿ ಬಂದೆ ಅಂದ್ರೆ ನಿನ್ನ ರಾಜ ಕರ್ಕೊಂಡು ಹೋಗ್ತಾನ, ಅದಕ್ಕೆ ನೀ ನಡಿ ಅಂತಂದ. ಅವ ಅಂದಾನ ಅರ್ಧ ದಾರಿ ನಡೆದು ಬರಕ್ ಸಾಧ್ಯ ಇಲ್ಲ ಅಂದವ, ನೀ ಹೋಗಿ ರಾಜನಿಗೆ ಹೇಳ್ರಿ. ಅವಾಗ ಮಂತ್ರಿ ಬಂದು ರಾಜನಿಗೆ ಹೇಳಿದ್ರು, ಇಲ್ಲ ನಿಮ್ ಮಗ ಬಹಳ ಮಂಡದನ, ಹಠಮಾರಿ ಅದನ, ಅರ್ಧ ದಾರಿ ಸುದ್ದ ಬರಾಕ ಅವ ವಲ್ಲೆತ್ತಾನೆ, ಅದಕ್ಕೆ ಮುಂದ್ ಗತಿ ಹೆಂಗ ಅಂತ ಕೇಳಿದ ಕೂಡಲೇ ರಾಜ ಅಂದ, ಏನಾದ್ರೂ ಒಟ್ಟು ಮುದುಕರ ಸೋಲ್ಬೇಕಾಗ್ತದಪ್ಪ, ಈ ಹುಡುಗರು ಸೋಲಂಗಿಲ್ಲ, ಅದಕ್ಕ ಅರ್ಧ ಬರಂಗಿಲ್ಲ ಅಂತಾನಿಲ್ಲ, ಅರ್ಧದೊಳಗೆ ಅರ್ಧ ಬಾ ಅನ್ನ ಅವನಿಗೆ, ಉಳಿದು ಮುಕ್ಕಾಲ ಭಾಗ ನಾನೇ ಅಂತನ್ಕ ಹೋಗ್ತೀನಿ, ಅರ್ಧದೊಳಗೆ ಅರ್ಧ ಅವನಿಗೆ ನನ್ನ ಕಡೆಗೆ ಬಾ ಅಂತ ಹೇಳು ಅಂತ ಹೇಳ. ಹೋಗಿ ಯಥಾಪ್ರಕಾರವಾಗಿ ಮಂತ್ರಿ ಮತ್ತು ರಾಜಕುಮಾರನ ಹೇಳಿದ, ಏನಪ್ಪ ಅರ್ಧ ಬರೋದಾಗದಿಲ್ಲ, ಅರ್ಧದೊಳಗೆ ಅರ್ಧ ಬಾ, ಆ ಮುಕ್ಕಾಲ ಭಾಗ ರಾಜ ನಿನ್ನ ಕಡೆ ಬರ್ತಾನೆ, ನಿನ್ ಕರ್ಕೊಂಡು ಹೋಗ್ತಾನೆ. ಇವ ಅಂದ ಹೆಂಗದ ರಾಜ ನನ್ನ ಕಡೆ ಬರಾಕತ್ತಾನ ಅನ್ಬೇಕು, ನಾ ಅಷ್ಟರ ಯಾಕೆ ಹೋಗ್ಬೇಕು ಅಂದಿವ. ಪೂರಾ ಬಾ ಅಂದ, ಅಲ್ಲಿ ಅನ್ಕೂಲೇ ಅರ್ಧ ಬರಕ್ ತಯಾರಾದ. ಈಗ ನಾ ಅರ್ಧ ಬರಕ್ ಒಲ್ಲೆ ಅಂದ್ರೆ ಗಿರ್ದಾರ ಬಾ ಅನ್ನ ಕಟ್ಟಾರ, ಇನ್ನಟ್ ಒಲ್ಲೆ ಅಂದ್ರೆ ಬಹುತೇಕ ತಾನೇ ನನ್ನ ಕಡೆ ಬರ್ತಾನ ಅಂತ ತಿಳ್ಕೊಂಡು ಹೇಳಿ, ಅವ ಅಂದ ನನಗೆ ಅರ್ಧಾನು ಬರಕ್ ಆಗದಲ್ಲಪ್ಪ, ಗಿರ್ದಾನು ಬರಕ್ ಆಗದಲ್ಲ ಅಂತ ಹೇಳ. ಅವಾಗ ಹೋಗಿ ಮಂತ್ರಿಗಳು ರಾಜರು ಹೇಳಿದ್ರೆ, ಇಲ್ರಿ ಅವನಿಗೆ ಅರ್ಧಾನು ಬರಕಾಗಲ್ಲಂತ ಗಿರ್ದಾನು ಬರಕಾಗಿಲ್ಲ ಅಂತ ಮುಂದೆ ಹೆಂಗ ಹಂಗಂದ್ರ ಗಿರ್ದಾದೊಳಗ ಮತ್ ಗಿರ್ದಾ ಬಾ ಅನ್ನೋದು, ಉಳಿದ್ದೆಲ್ಲ ನಾನೇ ಬರ್ತೇನೆ, ಕಡೆಗೆ ಅಷ್ಟರ ಅವನ ನನ್ನ ಕಡೆ ಬಾ ಅನ್ನು. ಹೋಗಿ ಅವನಿಗೆ ಹೇಳಿದ್ರೆ, ಏನಪ್ಪ ನಿನ್ ಮೇಲೆ ರಾಜನ್ ಬಹಳ ಪ್ರೀತಿ ಅದ, ನೀ ಎಷ್ಟು ಮಂಡತನ ಮಾಡಿದ್ರು ಕೂಡ ನಿನ್ನ ಮೇಲೆ ಅವನ ಸ್ನೇಹ, ನಿನಗ ಪಟ್ಟ ಕಟ್ಟಬೇಕಂತಾನೆ, ಅದಕ್ಕೆ ಗಿರ್ದಾ ಬರೋದಾಗಲಪ್ಪ ಅಂದ್ರೆ ಗಿರ್ದಾದೊಳಗೆ ಗಿರ್ದಾರ ಬಾ, ಉಳಿದೆಲ್ಲ ರಾಜನೇ ಬರ್ತಾನೆ ನಿನ್ನ ಕಡೆಗೆ, ಅವ ಅಂದ ನಾನು ಗಿರ್ದಾದೊಳಗೆ ಗಿರ್ದಾನು ಬರಂಗಿಲ್ಲ ಅಂದ. ಹೋಗಿ ರಾಜನಿಗೆ ಹೇಳಿದ್ಕಲ್ಲ, ರಾಜನಿಗೆ ಚಿಂತೆ ಬಿತ್ತು. ಅವ ಅಂದ ಇವ್ ಎಷ್ಟು ಮಂಡರ ಇರ್ಬೇಕಿವ, ಅಲ್ಲ ನಾನ ಸೋಲ್ಬೇಕಂದ್ರೆ ಎಷ್ಟಾರ ಸೋಲಕ್ ಸಾಧ್ಯ ಅದ, ಒಂದ್ ಸ್ವಲ್ಪ ನನ್ನ ಕಡೆ ಝುಕಾಬೇಕ, ನನ್ನ ಕಡೆ ಸ್ವಲ್ಪ ಅಭಿಮುಖ ಆಗ್ಬೇಕಲ್ಲವ. ಅದಕ್ಕೆ ಕೊನೆಗೊಂದು ಮಾತು ಹೇಳಿ ಕಳಿಸಿಕೊಟ್ಟನಂತ, ಈ ನಮ್ಮ ರಾಜಧಾನಿ ಹಿಡ್ಕೊಂಡು ಅಲ್ಲಿವರೆಗೆ ಹೋಗ್ಲಿಕ್ಕೆ ಎಷ್ಟು ಹೆಜ್ಜೆ ಬೇಕಾಗ್ತವಲ್ಲ, ಅಷ್ಟು ಹೆಜ್ಜೆ ಪೈಕಿ ಕೇವಲ ಒಂದ ಹೆಜ್ಜೆ ನನ್ನ ಕಡೆ ಇಡನ್ನು, ಉಳಿದೆಲ್ಲ ಹೆಜ್ಜೆ ನಾನ ನಡ್ಕೊಂಡು ಹೋಗಿ ಅವನು ಕರ್ಕೊಂಡು ಬರ್ತೀನಿ ಅಂದ. ಎಲ್ಲಿ ನಿಂತ್ಕೊಂಡನಲ್ಲ ನಮ್ಮ ರಾಜ್ಯದ ಸೀಮಾ ದಾಟ ನಿಂತ್ಕೊಂಡನಲ್ಲ, ಅಲ್ಲಿಂದ ಸುಮ್ಮನೆ ಒಂದ್ ಹೆಜ್ಜೆ ನಮ್ಮ ರಾಜಧಾನಿ ಕಡೆಗೆ ಇರ್ಲಿ, ಅಷ್ಟಿಟ್ರ ಸಾಕು, ಉಳಿದೆಲ್ಲ ನಾನ ನಡ್ಕೊಂತ ಹೋಗಿ ಅವನು ಕರ್ಕೊಂಡು ಬರ್ತೀನಿ ಅಂದ. ಈ ಮಾತನ್ನು ಹೋಗಿ ರಾಜಕುಮಾರನಿಗೆ ಹೇಳಿದ್ರು ಮಂತ್ರಿಗಳು. ಅವ ಅಂದ ಅರ್ಧವಲ್ಲೆಂದೇ ಹೂ ಅಂದ, ಗಿರ್ದಾವಲ್ಲೆಂದೇ ಹೂ ಅಂದ, ಗಿರ್ದಳು ಗಿರ್ದಾವಲ್ಲೆಂದು ಹೂ ಅಂದ. ಈಗ ಒಂದ್ ಹೆಜ್ಜೆಗೆ ಬಂದನ್ ರಾಜ. ಅದಕ್ಕೆ ಹೇಳಿದಂತ, ಇಷ್ಟು ನನ್ ತನಕ ನಡ್ಕೊಂಡು ಬರ್ತಕ್ಕಂತ ರಾಜನಿಗೆ ಇನ್ನೊಂದ್ ಹೆಜ್ಜೆ ಅವನಿಗೆ ಬಾ ಅನ್ನೋ ಅಂದ. ಒಂದ್ ಹೆಜ್ಜೆಗೆ ಏನು ಫರಕ್ ಆಗ್ತದ, ಇಷ್ಟು ನೂರು ಹೆಜ್ಜೆ ತೊಂಬತ್ತೊಂಬತ್ತು ಹೆಜ್ಜೆ ನಡೆದು ಬರ್ತಾನ ಅಂದ್ರೆ ಇನ್ನೊಂದ್ ಹೆಜ್ಜೆ ಅವನಿಗೆ ಇಡನ್ನು, ನಾನೇ ಕೆಡಕ್ ಹೋಗ್ಲಿ ಅಂದವ. ಯಾಕೆ ಅವನಿಗೆ ಬೇಕಾಗ್ಯದ ಮಗ, ಅದಕ್ಕೆ ಇನ್ನೊಂದ್ ಹೆಜ್ಜೆ ಅವನಿಗೆ ಇಟ್ಟು ಬಾ ಅನ್ನು, ನಾನು ಮಾತ್ರ ಒಂದ್ ಹೆಜ್ಜೆನು ಕೂಡ ಇಟ್ಟು ಮುಂದಕ್ಕೆ ಬರಂಗಿಲ್ಲ ಅಂದ. ರಾಜ ನೋಡಿದ, ಕೇಳಿದ, ವಿಚಾರ ಮಾಡಿದ, ಅವಾಗ ಒಂದು ನಿರ್ಣಯಕ್ಕೆ ಬಂದ ರಾಜ. ಯಾವ ಮಗನಿಗಾಗಿ ನಾನು ತೊಂಬತ್ತೊಂಬತ್ತು ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೇನೆ, ಆ ಮಗ ಒಂದ್ ಹೆಜ್ಜೆ ಇಟ್ಟು ನನ್ನ ಕಡೆ ಬರಂಗಿಲ್ಲ ಅಂದ್ರೆ ಆ ಮಗನ ಕಡೆ ಹೋಗೋದು ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ಬೇರೆ ಯಾವ್ದಾರು ಪ್ರಜನ್ ಮಗನ ಪಟ್ಟಾಭಿಷೇಕ ಮಾಡ್ತೀನಿ, ಅವನ್ ಮಾತ್ರ ಮಾಡಂಗಿಲ್ಲ ಅಂತ ತಕೊಂಡು ಅಲ್ಲೇ ಕೈ ಬಿಟ್ಬಿಟ್ನಂತ. ಅವನಿಗೆ ಅವನು ಅಲ್ಲೇ ಉಳಿದ ಹಠ ಮಾಡ್ಕೊಂತ ಇವ ರಾಜನ್ ಇಲ್ಲಿ ಉಳ್ಕೊಂಡ, ರಾಜನ್ ಮಗ ಬಂದು ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಆಗಲ್ಲದ, ಕಡೆಗೆ ಪ್ರಜನ ಮಗನೇ ಒಂದು ಪಟ್ಟಾಭಿಷೇಕ ಮಾಡಿ ಸೆರೆ ಬಿಟ್ಟ ರಾಜ ಅಂತ ಕಥೆ ಬರ್ತದೆ. ಹಾಗ ಈಗ ನಿಮಗ ದೇವರಿಗೆ ಹೆಂಗಾಯ್ದಪ್ಪ ಅಂದ್ರೆ, ದೇವ್ರಂದ್ರೆ ನಿಮ್ ತಂದೆವ. ಯಾಕೆ ನೀವು ಹೇಳ್ತಲ್ಲ

ಬಸವಣ್ಣ ಹೇಳ್ತಾರಲ್ಲ, ಹಾಗ ನಮ್ಮೆಲ್ಲರ ತಂದೆ ತಾಯಿ ಯಾರಪ್ಪ ಅಂದ್ರೆ ಪರಮಾತ್ಮ. ಅವ ಏನ್ ಮಾಡ್ಯಾನ ಅಂದ್ರೆ ನಮ್ಮನ್ನ ಈ ಜಗತ್ತಿನಲ್ಲಿ ಹುಟ್ಟಿಸಿದಾಗ ನಾವು ಅವನ ಕೂಡ ಸೆಟ್ಕೊಂಡು ಬಹಳ ದೂರ ಬಂದ್ಬಿಟ್ಟಿವಿ. ಎಷ್ಟು ದೂರ ಬಂದಿವಿ ಅಂತ ಕೇಳಿದ್ರೆ ಅವ ನಮ್ಗೆ ಹೇಳಿ ಕಳಸೇ ಕಳಿಸ್ತಾನ, ಹೇಳಿ ಕಳಸೇ ಕಳಿಸ್ತಾನ. ಯಾರ ಮುಖಾಂತರ? ಇವರದಲ್ಲ ಶಿವಾಚಾರ್ಯ ಇಂಥವ್ರ ಮುಖಾಂತರ. ಏನಪ್ಪ, ಸಖಾಪುರದಾಗ ನಾನು ಬರ್ತೀನಿ, ಆ ಊರಿ ಜನರು ಬಾನು ಅಂತ ಹೇಳಿ ಕಳಿಸ್ಬೇಕು. ಅಥವಾ ಇಂಥ ಗುಲ್ಬರ್ಗ ನಾನು ಬರ್ತೀನಿ ಬಾನು ಅಂತ ಹೇಳಿ ಕಳಿಸ್ಬೇಕು. ಅವಾಗ ನೀವೇನ್ ಮಾಡಿದ್ರಿ ಅಂದ್ರೆ, ಸಖಾಪುರ ತನಕ ಬರ್ತಾನ, ನಮ್ಮೂರ್ ತನಕ ಯಾಕೆ ಬರಂಗಿಲ್ಲ ಅವ? ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬರ್ತಾನ ಅಂದ್ರೆ ಇನ್ನೊಂದು ನಮ್ಮೂರ್ ತನಕ ಬರಲಿ, ನಾವ್ಯಾಕೆ ಅಲ್ಲಿ ತನಕ ಹೋಗೋಣ ಅಂತ ತಿಳ್ಕೊಂಡು ಇನ್ನೂ ಜನರು ಮಕ್ಕೊಂಡಾರ ಮನ್ಯಾಗ. ನೀವರ ಸ್ವಲ್ಪ ಹೆಜ್ಜೆ ಇಟ್ಟು ಮುಂದಾರ ಬಂದಿರಿ, ಇನ್ನೂ ಪುಣ್ಯ ಮಾಡಿರಿ. ಅದಕ್ಕೆ ಎಷ್ಟು ಯುಗಗಳು ಕಳೆದು ಹೋಗ್ಯಾವ ಅಂತ ಕೇಳಿದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅನ್ನುವಂಥವಳು ಲಕ್ಷ ಲಕ್ಷ ಯುಗಗಳು ಕಳೆದು ಹೋಗ್ಯಾವ ಈಗಾಗಲೇ. ಎಂದು ಜಗತ್ತು ಹುಟ್ಟ್ಯದ ಅಂದನಿಂದ ನಾವು ದೇವರ ಬಿಟ್ಟು ದೂರ ಆಗಿವಿ. ದೇವರನ್ನ ತಂದೆ ತಾಯಿಯನ್ನ ಬಿಟ್ಟು ನಾವ್ ಎಂದ ದೂರ ಆಗಿವಿ ಅಂದ್ರೆ, ಎಂದ ಜಗತ್ತು ಹುಟ್ಟ್ಯದಲ್ಲ, ನಾವ್ ಎಂದ ಹುಟ್ಟಿ ಬಂದ ಅಂದ ದೇವರ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿವಿ. ಅದಕ್ಕೆ ದೇವರ ಕಡೆ ಮುಖ ಆಗಿಲ್ಲ, ನಾವೆಲ್ಲ ಪ್ರಪಂಚದ ಕಡೆ ಮುಖ ಆಗಿಬಿಟ್ಟಿದೆ. ನೀವು ಯಾವುದೋ ಒಂದು ಗುಡಿಯೊಳಗೆ ಹೋದ್ರಂದ್ರೆ, ಒಂದು ಈಶ್ವರ ಗುಡಿ ಹೋದ್ರಂದ್ರೆ, ಹೊರಗೊಂದು ನಂದಿ ಅಂತ ಸ್ಥಾಪನೆ ಮಾಡಿರ್ತಾರೆ, ಬಸವನಂದ ಸ್ಥಾಪನೆ ಮಾಡಿರ್ತಾರೆ. ಆ ನಂದಿ ಮುಖ ಎಕ್ಕಡಿರ್ತದೆ? ಏನ್ ದೇವರ ಕಡೆಗಿರ್ತದ, ಈ ಕಡೆ ಹೊರಗಿನ ಜನರ ಕಡೆಗಿರ್ತದ? ನಂದಿ ಮುಖ ದೇವರ ಕಡೆಗಿರ್ತದ. ಅದಕ್ಕೆ ಆ ನಂದಿ ನಿಮಗೆ ಏನ್ ಹೇಳುತ್ತ ಅಂತ ಕೇಳಿದ್ರೆ, ನೀವು ದೇವರನ್ನ ಕಾಣಬೇಕಾಗಿದ್ರೆ, ದೇವರ ಸಾಕ್ಷಾತ್ಕಾರ ಪಡ್ಕೋಬೇಕಾಗಿದ್ರೆ, ನೀವು ಎಲ್ಲಾ ಬಿಟ್ಟು ದೇವರ ಕಡೆ ಮುಖ ಆಗ್ರಿ ನನ್ನಂಗ ಅಂತ ಹೇಳ್ತದ. ಆದ್ರೆ ನಾವು ದೇವರ ಕಡೆಗೆ ಹೋದರೂ ಕೂಡ ಸಂಸಾರ ಮುಂದಿಟ್ಟುಕೊಂಡು ಹೋಗಿರ್ತೇವೆ, ಎಲ್ಲ ಬಿಟ್ಟು ಹೋಗಂಗಿಲ್ಲ. ಯಾವುದೇ ಗುಡಿಗೆ ಹೋದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರಪ್ಪ ಅಂದ್ರೆ ನಮ್ಮ ಮನಸ್ಸಿನ ನಮ್ಮ ಸಂಸಾರ ತುಂಬಿಕೊಂಡು ಹೋಗಿರ್ತೇವೆ. ದೇವರೇ ಬೇಕು ಅಂತ ತಿಳ್ಕೊಂಡು ದೇವರ ಕಡೆಗೆ ಯಾರು ಹೋಗೋದಿಲ್ಲ.

ಸಿಗಲಿ ಅಂತಾರೆ ಹೋಗ್ತಾನೆ ಅಂತ ಮಂದಿನೂ ಬಹಳ ಈಗೆಲ್ಲ. ವಿಶ್ವಾರಾಧ್ಯರ ಮಠಕ್ಕೆ ಹೋದ್ರೆ ನಂಬರ್ ಹತ್ತದ ಅಂತೇಳಿ. ಅಂದ್ರೆ ಯಾವುದನ್ನ ಬಿಟ್ಟು ದೇವರ ಕಡೆಗೆ ಹೋಗಬೇಕು ಅದನ್ನು ಬಿಟ್ಟು ಹೋಗಿ ನಾವು ಹಿಡ್ಕೊಂಡು ಮುಂದೆ ಹಿಡ್ಕೊಂಡ ನಾವೆಲ್ಲ ಹೋಗ್ತೀವಿ. ಅದಕ್ಕೆ ಪರಮಾತ್ಮ ಹೇಳ್ತಾನಂತಂದು ಕೇಳಿದ್ರೆ, ನೀವು ಸಂಸಾರದಲ್ಲಿ ಇರ್ರಿ ಯಾವ್ದಾರು ಬೇಡ ಅನ್ನಂಗಿಲ್ಲ, ಪರಂತ ಸಂಸಾರ ಬಿಟ್ಟು ಒಂದ್ ಹೆಜ್ಜೆ ಮುಂದೆ ನೀವು ಬಂದ್ರೆ ಅಲ್ಲಿವರೆಗೆ ನಾನ ಬಂದು ನಿಮ್ಮನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಒಂದ್ ಹೆಜ್ಜೆ ಇಡಾಕರ ಬೇಕಲ್ಲ, ಅದಕ್ಕೆ 101 ಹೆಜ್ಜೆ ಇಟ್ಟು ಹೋದಾಗ ನಾವು ದೇವರನ್ನು ಮುಟ್ತೀವಿ ಅಂತ ಇದು ಸಿದ್ಧಾಂತ ಶಿಖಾಮಣಿ ಹೇಳ್ತದ. ಒಂದಲ್ಲ ಎರಡಲ್ಲ 101 ಹೆಜ್ಜೆ ಇಟ್ಟುಕೋ ಅಂತ ದೇವರ ಕಡೆಗೆ ಹೋದೆ ಅಂದ್ರೆ ದೇವರಿನ ಸಿಗ್ತಾನ ಅಂತ ಹೇಳ್ತದೆ. ಇದು 101 ಸ್ಥಳ ಹೇಳ್ತದೆ. ಆದ್ರೆ 18 ದಿವಸದಾಗ 101 ಹೆಜ್ಜೆ ಹತ್ತಕ್ಕಂತೂ ಆಗೋದಿಲ್ಲ ನಮಗ. ಮತ್ ನಮಗ ದೇವರು ಮುಟ್ಟೋದು ಅಕ್ಕತಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಹೇಳ್ತಾರವರು, ನೀವು ಒಂದ್ ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ಸಾಕು, ಅವ 100 ಹೆಜ್ಜೆ ನಿಮ್ಮ ಕಡೆ ಇಟ್ಟು ಬರ್ತಾನೆ, ಪರಂತು ಒಂದ್ ಹೆಜ್ಜೆ ಇಡವರು ಬೇಕಲ್ಲ.

0: ಅಂದ್ರ ಅಂತಃಕರಣವನ್ನ ಶುದ್ಧ ಮಾಡಿಕೊಳ್ಳದೆ ಮೊದಲನೇ ಹೆಜ್ಜೆ ಅಂತ. ನೀವು ದೇವರ ಪೂಜಾ ಮಾಡಕ್ ಹೋಗ್ಬೇಕಾದ್ರೆ ಏನ ಸ್ನಾನ ಗೇನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ದೇವರ ಗುಡಿಗೆ ಹೋಗ್ಕಿರೋ? ಏನ್ ಹಂಗ ಎದ್ದ ಕೂಡಲೆ ಹಂಗ ಆಳ್ಮುಖ ತಗೊಂಡು ಮೈಲಿಗೆ ಬಟ್ಟೆ ಉಟ್ಕೊಂಡು ದೇವ್ರ ಕಡೆಗೆ ಹೋಗ್ತಿರೋ? ಏ, ದೇವರ ಗುಡಿಗೆ ಹೋಗ್ಬೇಕಾದ್ರ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಅನಸ್ತ. ನಿಮ್ ಮನ್ಯಾಗ ಒಂದು ದೇವರ ಮನೆ ಅಂತ ಇರ್ತಾರ, ದೇವರ ಮನೆ ಸ್ನಾನ ಮಾಡಲಾರ್ದ ಹೋಗ್ಬಾರ್ದು ಅಂತ ಎಷ್ಟೋ ಜನ ಅದನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡಿರ್ತಾರ. ಏ, ದೇವ್ರ ಮನೆಗೆ ಹೋಗ್ಬೇಡ, ಕಾಲ್ ತೊಳ್ಕೊಂಡರ ಹೋಗು ಅಂತ ಹೇಳ್ತಾರೆ. ಯಾಕೆ ಹಂಗ ಹೇಳ್ತೀವಿ ಅಂದ್ರೆ, ಒಳಗ ಪವಿತ್ರವಾಗಿರ್ತಕ್ಕಂಥ ದೇವರಿರ್ತಾನೆ, ಆ ಪವಿತ್ರವಾದ ದೇವರ ಸಮೀಪಕ್ಕೆ ನಾವು ಹೋಗ್ಬೇಕಾದ್ರೆ ನಾವು ಕೂಡ ಪವಿತ್ರರಾಗಿ ಶುದ್ಧರಾಗಿ ಹೋಗ್ಬೇಕು ಅಂತ ಅರ್ಥ. ಅದಕ್ಕೆ ದೇವರಿಗೆ ಏನು ಬೇಕು ಅಂದ್ರೆ, ದೇವರಿಗೆ ಏನು ಬೇಕಾಗಿಲ್ಲ, ದೇವರಿಗೆ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದ್ರೆ ನಿಮ್ಮ ಮನಸ್ಸಿನ ಶುದ್ಧತೆ ಒಂದು ಬೇಕು. ನೀವು ಪತ್ರಿ ತಂದಿರ ಇಲ್ಲ, ಹೂವಿನ ಹಾರ ತಂದಿರ ಇಲ್ಲ, ನೈವೇದ್ಯಕ್ಕೇನಾರು ಹೋಳಿಗೆ ಹುಗ್ಗಿ ತಂದಿರ, ಅದನ್ನ ನೋಡಂಗಿಲ್ಲ ದೇವರು. ದೇವರು ಏನ್ ನೋಡ್ತಾನಪ್ಪ, ನಿಮ್ ಮನಸ್ಸು ಶುದ್ಧವಾಗಿದಿಲ್ಲ, ನಿಮ್ಮ ಪ್ರೀತಿ ಅವನ ಮೇಲೆ ಐತಿಲ್ಲ, ಇದ್ರಷ್ಟೇ ನೋಡ್ತಾನ. ನಿಮಗೆಲ್ಲ ಗುರ್ತದ, ಬೇಡದ ಕಣ್ಣಪ್ಪ ಅಂತ ತಿಳ್ಕೊಂಡು ಬಹಳ ದೊಡ್ಡ ಒಬ್ಬ ಶಿವಭಕ್ತ ಆಗಿ ಹೋಗಿದ್ದಾನೆ. ಅಡವಿಯೊಳಗ ಈಗ ತಮಿಳ್ನಾಡಿನ ಕಾಳಹಸ್ತಿ ಅಂತ ತಿಳ್ಕೊಂಡು ಆಂಧ್ರದಲ್ಲಿ ಬರ್ತದ, ಅಲ್ಲಿ ಬೇಡರ ಕಣ್ಣಪ್ಪ ದೇವರ ಪೂಜೆ ಮಾಡಿರ್ತಕ್ಕಂಥ ಸ್ಥಾನ ಅದು ಕಾಳಹಸ್ತಿ ಅಂತ. ಅಲ್ಲೊಂದು ಹಾಳ ದೇವಾಲಯ ಇರ್ತದ, ಆ ದೇವರ ಪೂಜೆ ಮಾಡೋರ ಯಾರಿರಂಗಿಲ್ಲ, ಆದರೂ ಕೂಡ ಒಬ್ಬ ಬ್ರಾಹ್ಮಣ ದಿನಾಲು ಬಂದು ಮಡಿ ಹುಡಿಯಿಂದ ಪೂಜೆ ಮಾಡ್ತಿರ್ತಾನೆ. ಇವನು ಕಣ್ಣಪ್ಪನು ಕೂಡ ದೇವರ ಮೇಲೆ ಬಹಳ ಭಕ್ತಿ, ಅವನಿಗೆ ಭಕ್ತಿ ಐತಿ, ಇದ್ರೆ ಹೆಂಗ ಪೂಜೆ ಮಾಡಬೇಕು ಅನ್ನೋದು ಗುರ್ತಿಲ್ಲ ಅವನಿಗೆ ಅಷ್ಟೇ. ಸ್ನಾನ ಮಾಡಬೇಕು, ಬಿಡಬೇಕು, ಕೈಲಿ ಹಿಡಿಬೇಕು, ಕಾಲು ಹಿಡಿಬೇಕಂತಕ್ಕಂಥ ಯಾವುದು ಪರಿಜ್ಞಾನ, ಒಟ್ಟು ಪ್ರೀತಿ ಅದ ದೇವರ ಮೇಲೆ. ಅವ ಏನ್ ಮಾಡ್ತಿದ್ದ ಅಂದ್ರೆ, ಅವನ ಬೇಡ ಜಾತಿಯಲ್ಲಿ ಇರೋದ್ರಿಂದ ದಿನಾಲು ಪ್ರಾಣಿಗಳನ್ನು ಕೊಂದು ಮಾಂಸ ತಿಂತ ಇದ್ದ. ಆದ್ರೆ ಅವನಿಗೂ ಆ ಲಿಂಗದ ಮೇಲೆ ಭಕ್ತಿ ಇತ್ತು. ಅವನಿಗೇನ್ ತಿಳಿದಿತ್ತು ಅಂದ್ರೆ, ಯಾವುದನ್ನು ನಾನು ಸೇವನ ಮಾಡ್ತೇನೆ ಅದನ್ನು ದೇವರಿಗೆ ಅರ್ಪಣಾ ಮಾಡಿ ಸೇವನ ಮಾಡಬೇಕು ಅನ್ನುವಂತ ತಿಳುವಳಿಕೆ ಬರುತ್ತೆ ಅವನಿಗೆ.
1: ಓಂ ನಮ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.

ಅಪಜಯತ್ ಅಪಸುರೇ ಅಪಸುರತೆ ಶಂಕಾಮಯತ ಪಶುಮಾನ್ ಚಾದಿಮೇ ಬಹುಪನ್ನಾನ್ ತಸ್ಮೇ ಬಹುಶಃ ಕಾಮಾಹರೇತ್ ಪಶುಮಂತಮೇ ವೈನಂ ಕರೋತಿ ಚತ್ರಾಚೇ ಮಾಹರೇತ್ ದೇವದಾರ್ಥಮಭಿನಯೇತ್.

ಏಕಂಚಕ್ಷುರ್ಮಿತ್ರಸ್ಯವರು ನಸ್ಯಾಗ್ನೇಹ ಆಪ್ರಾದ್ಯಾವ ಪೃಥಿವೀ ಅಂತರಿಕ್ಷಕ್ಯ ಸೂರ್ಯ ಆತ್ಮ ಜಗತಸ್ತಸ್ಥುಷಶ್ಚ ಅಗ್ನೇನಯ ಸುಪಥ ಆರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜೋಹುರಾಣಮೇನೋ ಭೂಯಿಷ್ಠಾಂತೇ ನಮ ಉಕ್ತಿಂ ವಿಧೇಮ ಅಯನ್ನೋ ಅಗ್ನಿರ್ವರೀ ವಸ್ಕೃಣೋತ್ವಯಂ ಮೃಧಃ ಪುರ ಏತು ಪ್ರಭಿಂದನ್ ಅಯಂ ವಾಜಾಂಜಯತು ವಾಜಾ ಸಾತ ಅಯಜ್ಞ ಶತ್ರೂಂಜಯತು ಜರ್ಹಾಣ ಸ್ವಾಹ ರೂಪೇಣ ವೋ ರೂಪಮಭ್ಯಾಗ ಅಂತುಥೋ ವೋ ವಿಶ್ವವೇದ ವಿಭಾಜತು ಋತಸ್ಯ ಪಥ ಪ್ರೇತ ಚಂದ್ರದಕ್ಷಿಣಾಃ ವಿಶ್ವ ಪಶ್ಯಂತರಿಕ್ಷಯತಸ್ವಸದಸ್ಯೈಃ ಬ್ರಾಹ್ಮಣಮದ್ಯವೇದೇಯ ಪಿತೃಮಂತಂ ಪೈತೃಮತ್ಯಮೃಷಿ ಮಾರ್ಷೇಯಜ್ಞಸುಧಾತು ದಕ್ಷಿಣಂ ಅಸ್ಮದ್ರಾತಾ ದೇವತ್ರಾಗಚ್ಛ ಪ್ರದಾತಾರಮಾವೀಶ ಅಗ್ನಯೇ ತ್ವಾ ಮಹ್ಯಂ ವರೋ ನೋ ದದಾತು ಸೋ ಮೃತತ್ವಮಶ್ಯಾತ್ ಆಯುರ್ದಾತ್ರ ಏ ಧಿಮಯೋ ಮಹ್ಯಂ ಪ್ರತಿಗ್ರಹೀತ್ರೇ ರುದ್ರಾಯ ತ್ವಾ ಮಹ್ಯಂ ವರೋ ನೋ ದದಾತು ಸೋ ಮೃತತ್ವಮಶ್ಯಾತ್ ಪ್ರಾಣೋದಾತ್ರ ಏ ಧಿಮಯೋ ಮಹ್ಯಂ ಪ್ರತಿಗ್ರಹೀತ್ರೇ ಬೃಹಸ್ಪತಾಯೇ ತ್ವಾ ಮಹ್ಯಂ ವರೋ ನೋ ದದಾತು ಸೋ ಮೃತತ್ವಮಶ್ಯಾತ್ ತ್ವಗ್ದಾತ್ರಯೇ ಧಿಮಯೋ ಮಹ್ಯಂ ಪ್ರತಿಗ್ರಹೀತ್ರೇ ಯಮಾಯ ತ್ವಾ ಮಹ್ಯಂ ವರೋ ನೋ ದದಾತು ಸೋ ಮೃತತ್ವಮಶ್ಯಾತ್ ವಯೋ ದಾತ್ರಯೇ ಧಿಮಯೋ ಮಹ್ಯಂ ಪ್ರತಿಗ್ರಹೀತ್ರೇ ಕೋ ದಾತ್ ಕಸ್ಮಾ ಅದಾತ್ ಕಾಮೋ ದಾತ್ ಕಾಮಾಯದಾತ್ ಕಾಮೋ ದಾತ ಕಾಮಃ ಪ್ರತಿಗ್ರಹೀತ ಕಾಮೈ ತತ್ತೇ ತವ ಕಾಮ ಸತಾ ಭೂನ ಜಾಮಹೇ ಸಮೀಂದ್ರನೋ ಮನಸಾನೇ ಶಿಗೋಭಿಃ ಸಗ್ಯ ಸೂರಿಭಿರ್ಮಘವಂತ್ ಸಗ್ ಸ್ವಸ್ತ್ಯ ಸಂಬ್ರಹ್ಮಣ ದೇವಕೃತೈ ಯದಸ್ತಿ ಸಂದೇವಾನಾಗ್ಯ ಸುಮತೋ ಯಜ್ಞಿಯಾನಾಂ ಸಂವರ್ಚಾಸಾಪಯಾಸಾ ಸಂತನೋಭಿರಗನ್ ಮಹಿಮನಾಸಾ ಸಜ್ಞ ಶಿವೇನ ತ್ವಷ್ಟಾ ಸುದತ್ರೋ ವಿದಾಧಾತು ರಾಯೋ ನೋ ಮಾರುಷ್ಟು ತನ್ವೋ ಯದ್ವಿಲಿಷ್ಟಂ ಧಾತಾ ರಾತಿಃ ಸಾವಿತೇ ದಂಜೂಷಂತಾಂ ಪ್ರಜಾಪಾತಿರ್ನಿಧಿಪಾದೇವೋ ಅಗ್ನಿಃ ತ್ವಷ್ಟಾ ವಿಷ್ಣುಃ ಪ್ರಚಯಾ

ಪಾಯುಷಾನಾ ಭರಾಮಾಣ ವಹಾಮಾನ ಹವೀಗ್ಯಶ್ಯಸ್ಮೇ ಧತ್ತ ವಸವೋ ವಸೂನಿ ಯಾಂ ಆವಾಹ ಉಷತೋ ದೇವ ದೇವಾಗ್ಯಸ್ತಾನ್ ರೇರ ಯಸ್ವೇ ಅಗ್ನೇ ಸಧಸ್ಥೇ ಜಕ್ಷಿವಾಗ್ಯ ಸಹ ಪಪಿವಾಗ್ಯ ಸಶ್ಚ ವಿಶ್ವೇ ಸುಂಘರ್ಮಗ್ ಸ್ವರಾತಿಷ್ಠತಾನು ವಯಜ್ಞ ಹಿತ್ವಾ ಆಪ್ರಯತಿ ಜಗ್ನೇ ಅಸ್ಮಿನ್ನಗ್ನೇ ಹೋತಾ ಆರಮವೃಣಿ ಮಹೀಯ ಹೃಧಾ ಗಯಾ ಹೃಧಾ ಗುತಾ ಸಾಮಿಷ್ಠಾಃ ಪ್ರಜಾನನ್ ಯಜ್ಞಮುಪಾಯಾಹಿ ವಿದ್ವಾನ್ ದೇವಾ ಆಗಾತು ವಿದೋ ಗಾತು ಮಿತ್ವಾ ಗಾತು ಮೀತ ಮನಾಸಸ್ಪತ ಇಮಂ ದೇವ ಯಜ್ಞಗ್ ಸ್ವಾಹ ವಾತೇ ಧಾಃ ಯಜ್ಞ ಯಜ್ಞಂ ಗಚ್ಚ ಯಜ್ಞಪಾತಿಂ ಗಚ್ಚ ಸ್ವಾಯೋನಿಂ ಗಚ್ಚ ಸ್ವಾಹ ಏಷತೆ ಏ ಯಜ್ಞೋ ಯಜ್ಞಪತೆ ಸಹ ಸೂಕ್ತವಾಕ ಸರ್ವಾ ವೀರಸ್ತಂಜೂಷಸ್ವ ಸ್ವಾಹ ಮಾಹಿರ್ಭೂರ್ಮಾ ಪ್ರದಾಕುಃ ಉರುಗ್ಯಾಹಿ ರಾಜ ವರುಣಶ್ಚಕಾರ ಸೂರ್ಯ ಆಯ ಪಂಥ ಮನ್ವೇ ಏತವ ಊ ಅಪದೇ ಪಾದ ಪ್ರತಿಧಾತವೇ ಕರುತ ಪಾವಕ್ತ ಹೃದಯ ವಿಧಶ್ಚಿತ್ ನಮೋ ವರುಣಾಯಭಿಷ್ಠೀತೋ ವರುಣಸ್ಯ ಪಾಶಃ ಅಗ್ನೇರನೀಕಮಪ ಆವಿವೇಶ ಪಾನ್ನ ಪಾತ್ ಪ್ರತಿರಕ್ಷನ್ ಸೂರ್ಯಂ ದಮೇ ದಮೇ ಸಮಿಧೈ ಯಕ್ಷ್ಯಗ್ನೇ ಪ್ರತೀತೇ ಜಿಹ್ವಾ ಘೃತಮುಚ್ಚಾರಣ್ಯತ್ಸ್ವಾಹ ಸಮುದ್ರೇ ತೇ ಹೃದಯಮತ್ಸ್ವಂತಃ ಸಂತ್ವಾ ವಿಶಂತೋಷಾಧೀರುತಾಪಾಃ ಯಜ್ಞಸ್ಯತ್ವಾ ಯಜ್ಞಪತೇ ಸೂಕ್ತೋಕ್ತೌ ನಮೋ ವಾಕೇ ವಿಧೇಮಯತ್ಸ್ವಾಹ ದೇವೀರಾಪ ಏಷ ವೋ ಗರ್ಭಸ್ಥಜ್ಞ ಸುಪ್ರೀತಜ್ಞ ಸುಭೃತಂ ಬಿಭೃತ ದೇವಾಸೋ ಮೈಷತೇ ಲೋಕಃ ಪರೀಚ ವಕ್ಷಿ ಸಂಚಾವಕ್ಷಿ ಅವಾಬೃಧ ನಿಚುಂಪುನ ನಿಚೇರುರಾಸಿ ನಿಚುಂಪುನ ಅವಾದೇವೈರ್ದೇವಕೃತಮೇನೋ ಯಾಸಿ ಶಮವಮರ್ತ್ಯೈರ್ಮರ್ತ್ಯಾಕೃತಂ ಪುರುರಾವ್ನೋ ದೇವರಿಷಸ್ಪಾಹಿ ದೇವಾನಾಜ್ಞ ಸಮಿದಾಸಿ ಯೇ ಜಾತು ದಶಾಮಾಸ್ಯೋ ಗರ್ಭೋ ಜರಾಯೂಣಾ ಸಹ ಯಥಾಯಂ ವಾಯುರೇ ಜಾತಿ ಯಥಾ ಸಮುದ್ರ ಏಜತ್ಯೇ ವಾಯಂ ದಶಾಮಾಸ್ಯೋ ಅಸ್ರಜ್ಜರಾಯೂಣಾ ಸಹ ಯಸ್ಯಾಸ್ತೆ ಯಜ್ಞಿಯೋ ಗರ್ಭೋ ಯಸ್ಯಾಯೋ ನಿರ್ಹಿರಣ್ಯಯೀ ಅಂಗಾನ್ಯಹೃತಾ ಯಸ್ಯ ತಂ ಮಾತ್ರಾ ಸಮಾಜೀಗಮಗ್ ಸ್ವಾಹಾ

ಓಂ ಅಳುಪ್ತವ್ಯಶಕ್ತಗೆ ನಮಃ. ಓಂ ಅಲಂಘ್ಯಶಾಸನಾಯ ನಮಃ. ಓಂ ಅಲಿಂಗಾತ್ಮನೇ ನಮಃ. ಓಂ ಅಲಕ್ಷಿತಾಯ ನಮಃ. ಓಂ ಅಳುಪ್ತಶಕ್ತಿನೇತ್ರಾಯ ನಮಃ. ಓಂ ಅಲಂಕೃತಾಯ ನಮಃ. ಓಂ

0: Om Namah Shivaya. Dear users of Shaivam.org, we are very much delighted to let you all know that due to the shower of grace from Almighty Lord Shiva and the continuous support from esteemed users like you, our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. Om Namah Shivaya. Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thiruniyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
1: Guru Bhyo Namaha. Yella Maniyargu Namaskara. Ho Kalada Video Ginta Hindina Video Dalli Nanu ಉತ್ತಮವಾದ ದೈವಭಕ್ತಿಯಲ್ಲಿ ಉತ್ತಮರಾದವರು ಯಾರು ಅನ್ನೋದರ ಬಗ್ಗೆ ಒಂದು ಭಾಗವತದ ವಾಕ್ಯವನ್ನು ಹೇಳಿ ಹೀಗೆ ಹೇಳಿದ್ದೆ. ಉತ್ತಮ ಭಕ್ತನಾದವನು ತನ್ನಲ್ಲಿ ಮತ್ತು ಎಲ್ಲ ಜೀವಗಳು ಎಲ್ಲ ವಸ್ತುಗಳಲ್ಲಿಯೂ ಚರಾಚರ ವಸ್ತುಗಳಲ್ಲಿಯೂ ಆತ್ಮ ಸಾಕ್ಷಿಯಾದ ಆತ್ಮವನ್ನು ಎಲ್ಲದರಲ್ಲಿಯೂ ತನ್ನಲ್ಲಿಯೇ ಇರುವಂಥ ಆತ್ಮವಸ್ತುವನ್ನು ಎಲ್ಲದರಲ್ಲಿಯೂ ಒಂದೇ ಅಂತ ಕಾಣ್ತಾನೆ, ಅನುಭವಿಸ್ತಾನೆ, ಅನುಭೂತಿಯನ್ನು ಹೊಂದಿರ್ತಾನೆ ಅಂತ ಹೇಳಿದ್ದೆ. ಇದೇ ಅಭಿಪ್ರಾಯವನ್ನು ಸಮರ್ಥಿಸುವ ಹಾಗೆ ಈಶೋಪನಿಷತ್ನಲ್ಲಿ ಒಂದು ವಾಕ್ಯವಿದೆ, ಅದು ಹೀಗಿದೆ: ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ ವಿಜಾನತಃ ತತ್ರ ಕೋ ಮೋಹ ಕಃ ಶೋಕಃ ಏಕತ್ವಮನುಪಶ್ಯತಃ ಅಂತ ಈ ವಾಕ್ಯ ಹೇಳುತ್ತೆ. ಅದೇ ಅರ್ಥವೇ, ಈತನೂ ಅಷ್ಟೇ, ಎಲ್ಲ ವಿಧದಲ್ಲಿಯೂ ಆತ್ಮವಾದ ಒಂದೇ ಆತ್ಮವಸ್ತುವನ್ನು ಎಲ್ಲದರಲ್ಲಿಯೂ ಕಾಣ್ತಾನೆ. ಈಗ ಈತನಿಗೆ, ಇವನು ಜೀವನ್ಮುಕ್ತ, ಇವನಿಗೆ ಯಾವ ಮೋಹವಾಗಲಿ ಯಾವ ಶೋಕವಾಗಲು ಯಾವ ಶೋಕವೂ ಇರುವುದಿಲ್ಲ. ಇವನೇ ಉತ್ತಮ ಭಕ್ತನು, ಜ್ಞಾನಿ. ಇವನೇ ಜ್ಞಾನಿ, ಉತ್ತಮ ಭಕ್ತನು ಅಂತ ಈ ವಾಕ್ಯದ ಅರ್ಥ. ಇದು ಅತ್ಯುತ್ತಮ ಭಕ್ತರ ಒಂದು ವೈಶಿಷ್ಟ್ಯವನ್ನು ಹೇಳಿದೆ. ಹಾಗಾದರೆ ಮಧ್ಯಮ ವರ್ಗದ ಭಕ್ತರು ಇದ್ದಾರೆಯೇ ಅಂತಂದರೆ, ಹೌದು ಇದ್ದಾರೆ. ಹಾಗಾದರೆ ಅವರ ಗುಣಗಳು ಹೇಗಿರುತ್ತವೆ ಅಂತಂದರೆ, ಈ ಮಧ್ಯಮ ವರ್ಗದ ಭಕ್ತರಲ್ಲೂ ಈ ಗುಣಗಳು ಇರ್ತವೆ. ಏನು ಅಂತಂದರೆ, ಪ್ರೇಮ, ಮೈತ್ರಿ, ಕೃಪ, ಉಪೇಕ್ಷ, ಈ ನಾಲ್ಕು ಗುಣಗಳು ಇರುತ್ತವೆ. ಅಂದರೆ ಇವರು ಭಗವಂತನಲ್ಲಿ ಅತಿಯಾದ ಪ್ರೀತಿ, ಅಂದರೆ ಅಷ್ಟು ಹೇಳೋಕ್ಕೆ ಸಾಧ್ಯವಿಲ್ಲ ಅದು, ಅಂತಹ ಪ್ರೀತಿಯನ್ನು ಹೊಂದಿರ್ತಾರೆ. ಮತ್ತು ಮೈತ್ರಿ, ಯಾರಲ್ಲಿ ಮೈತ್ರಿ? ಭಗವದ್ಭಕ್ತರಲ್ಲಿ, ಸಂತರಗಳಲ್ಲಿ ಇವರಲ್ಲಿ ಮೈತ್ರಿಯನ್ನು ಹೊಂದಿರ್ತಾರೆ. ಇವರ ಕೃಪೆ ಯಾರಲ್ಲಿರುತ್ತೆ ಅಂದರೆ, ಭಗವದ್ಭಕ್ತರು ಇರ್ತಾರೆ, ಅವರು ಇನ್ನೂ ತಾವು ಮೇಲಕ್ಕೆ ಭಕ್ತಿಯಲ್ಲಿ ಉನ್ನತ ಪದವಿಯನ್ನು ಮೇಲಕ್ಕೆ ಮೆಟ್ಟಲು ಏರಬೇಕು ಅಂತ ಇರೋವರಿಗೆ, ಅವರಿಗೆ ಯಾವ ವಿಷಯಗಳನ್ನು ಹೇಳಿ ಅವರನ್ನು ಮೇಲಕ್ಕೆ ತರಬೇಕೋ ಅಂಥ ವಿಷಯಗಳನ್ನು ಕೃಪೆಯಿಂದ ಹೇಳಿ ಅವರನ್ನು ಮೇಲಕ್ಕೆ ಉದ್ಧರಿಸ್ತಾರೆ. ಹಾಗಾದರೆ ಇವರು ಉಪೇಕ್ಷೆ ಯಾರನ್ನು ಮಾಡ್ತಾರೆ ಅಂತಂದರೆ, ಭಗವದ್ಭಕ್ತರಲ್ಲಿ ಆಸೆ ಇಲ್ಲದವರು, ಭಗವದ್ಭಕ್ತಿ ಅಂದರೆ ಬೇಡ ಅನ್ನೋರು, ತಿರಸ್ಕರಿಸುವವರು, ಇವರಲ್ಲಿ ಇವರು ಉಪೇಕ್ಷೆಯನ್ನು ಅನುಸರಿಸ್ತಾರೆ. ಅವರು ಹತ್ತಿರಕ್ಕೆ ಬರತಕ್ಕವರಲ್ಲ ಅಂತ ಕನ್ಸಿಡರ್ ಮಾಡಿ ಈ ಥರ ಮಧ್ಯಮ ವರ್ಗದ ಭಕ್ತರು ಇರ್ತಾರೆ. ಅವರ ಗುಣಗಳು ಹೀಗಿರ್ತವೆ. ಹಾಗಾದರೆ ಇನ್ನೂ ಭಕ್ತರು ಇದ್ದಾರೆಯೇ ಅಂತಂದರೆ, ಇದ್ದಾರೆ, ಇನ್ನೂ ಒಂದು ತರಹ ಭಕ್ತರು ಇದ್ದಾರೆ. ಅವರು ಹೇಗೆ ಇರ್ತಾರೆ ಅಂತಂದರೆ, ಅವರದು ಇಷ್ಟೇ, ಅರ್ಚಾರೂಪದಲ್ಲಿರುವ ಭಗವಂತನನ್ನು ಪೂಜೆ ಮಾಡ್ತಾರೆ, ದರ್ಶನ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ಪೂಜಿಸಿ ನಮಸ್ಕಾರ ಮಾಡಿ ಏನು ಮಾಡಬೇಕು ಅಷ್ಟು ಮಾತ್ರ ಭಕ್ತಿಯನ್ನು ತೋರಿಸಿ ಬಂದುಬಿಡ್ತಾರೆ. ಇವರಿಗೆ ಒಂದು ಕಥಾ ಸತ್ಸಂಗದಲ್ಲಿ ಆಗಲಿ, ಕಥಾ ಕಾಲಕ್ಷೇಪದಲ್ಲಿ ಆಗಲಿ, ಬೇರೆ ತರಹ ಯಾವ ಒಂದು ವಿಧವಾದ ಸಂಪರ್ಕವೂ ಇರುವುದಿಲ್ಲ. ಇಷ್ಟಕ್ಕೆ ಮಾತ್ರ ಇವರು ಸೀಮಿತರಾಗಿರ್ತಾರೆ. ಇಂತಹ ಇವರ ಭಕ್ತಿಯನ್ನು ಪ್ರಾಕೃತ ಭಕ್ತಿ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ತಿರುಜ್ಞಾನ ಸಂಬಂಧರ್ ಅವರ ಚರಿತ್ರೆಗೆ ಮುಂದೆ ಹೋಗೋಣ. ತಿರುಜ್ಞಾನ ಸಂಬಂಧರವರು ತಿರುಚೆಂಗಾಟಾಂಗುಡಿಯಿಂದ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ಮುಂದಕ್ಕೆ ಪ್ರಯಾಣ ಮಾಡುವಾಗ ತಿರುಕ್ಕಡವೂರ್ ಅನ್ನುವ ಊರಿಗೆ ಬರ್ತಾರೆ. ಅಲ್ಲಿ ಕುಂಗಿಲಿ ಕಲೆಯ ನಾಯನಾರ್ ಅನ್ನುವ ನಾಯನಾರನ್ನು ನೋಡ್ತಾರೆ. ಇವರ ಚರಿತ್ರೆ ನಾವು ಆವಾಗಲೇ ಹಿಂದೆ ಹೇಳಿದ್ದೀನಿ. ಈ ಕುಂಗಿಲಿಯ ಕಲೆಯ ನಾಯನಾರವರು ಸಾಂಬ್ರಾಣಿ ಪರಮಾತ್ಮನಿಗೆ ಸಮರ್ಪಿಸಿ, ಅಂದರೆ ಕುಂಗಿಲಿ ಅನ್ನೋದು ಒಂದು ವಿಶೇಷವಾದ ಸಾಂಬ್ರಾಣಿ, ಆ ಧೂಪದಿಂದ ಪರಮಾತ್ಮನನ್ನು ಪೂಜೆ ಮಾಡಿ ಮಾಡಿ ಅವರ ಸಾನ್ನಿಧ್ಯವನ್ನು ಪಡೆದವರು. ಇವರ ಚರಿತ್ರೆಯನ್ನು ಬೇರೆ ನಾನು ಹೇಳಿದ್ದೀನಿ, ಅಲ್ಲಿ ತಾವು ಎಲ್ಲ ನೋಡಬಹುದು. ಇವರನ್ನು ತಿರುಕ್ಕಡವೂರಿನಲ್ಲಿ ಸಂಧಿಸಿ ಅವರನ್ನು ಸ್ತುತಿಸಿ ಅವರ ವಿಷಯದಲ್ಲಿ ಪದಿಹವನ್ನು ಹಾಡಿ ಹೋಗಿಬಿಡ್ತಾರೆ. ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳೂರನ್ನು ಊರಿಗೆ ಬರ್ತಾರೆ. ತಿರುಪ್ಪುಗಳೂರಿನಲ್ಲಿ ಮುರುಘನಾಯನಾರನ್ನವರು ಮತ್ತೊಬ್ಬರು ನಾಯನಾರವರು ಇರ್ತಾರೆ. ಅವರು ಎಂಥ ಅವರು ಅಂತಂದರೆ, ಭಗವಂತನನ್ನು ಒಳ್ಳೆಯ ಹೂವುಗಳಿಂದ ಪೂಜಿಸಿ ಭಗವಂತನ ಸಾನ್ನಿಧ್ಯವನ್ನು ಪಡೆದವರು. ಇವರ ಚರಿತ್ರೆಯನ್ನು ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಹೀಗೆ ಅವರನ್ನು ಸಂಧಿಸಿ ಅವರ ವಿಷಯದಲ್ಲಿಯೂ ಪದಿಹವನ್ನು ರಚಿಸಿ ಹೊಗಳಿ ಅಲ್ಲಿಂದ ಮುಂದಕ್ಕೆ ತಿರುಪ್ಪುಗಳರ್ನಲ್ಲಿ ಯಾರಿದ್ದಾರೆ, ನಮ್ಮ ತಿರುನಾವಕ್ಕರ್ಸರ್ ಇದ್ದಾರೆ. ತಿರುನಾವಕ್ಕರ್ಸರ್ ಅಥವಾ ಅಪ್ಪರ ಒಬ್ಬರೇ ಅವರನ್ನು ಬಂದು ಭೇಟಿಯಾಗ್ತಾರೆ. ಇದು ನಾನು ಇನ್ನು ಮುಂದೆ ಹೇಳುವ ವಿಷಯವೆಲ್ಲ, ಅನೇಕ ವಿಷಯಗಳನ್ನು ನಾನು ತಿರುನಾವಕ್ಕರ್ಸರ್ ಅವರ ಚರಿತ್ರೆಯನ್ನು ಹೇಳುವಾಗ ಹೇಳಿದ್ದೀನಿ. ಆದ್ದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಮಾತ್ರ ವಿಷಯಗಳನ್ನು ಟಚ್ ಮಾಡಿಕೊಂಡು ಮುಂದಕ್ಕೆ ಹೊರಟು ಹೋಗ್ತೀನಿ. ತಿರುಪ್ಪುಗುಳರ್ನಲ್ಲಿ ಇವರು ಮುರುಘನಾಯನಾರವರ ಒಂದು ಆತಿಥ್ಯವನ್ನು ಸ್ವೀಕರಿಸಿ ಇರ್ತಾರೆ. ಆವಾಗ ಇವರು ಕೇಳ್ತಾರೆ, ನಾನು ಇಷ್ಟು ಊರೆಲ್ಲ ಹೋಗಿಬಿಟ್ಟು ಬಂದೆ. ತಿರುನಾವಕರಸರಿಗೆ ಕೇಳ್ತಾರೆ, ನೀವು ಏನೇನು ಎಲ್ಲಿ ಹೋಗಿದ್ರಿ, ಏನೇನು ಮಾಡಿದ್ರಿ, ಯಾರ ದರ್ಶನ ಪಡೆದ್ರಿ ಅಂತ ಎಲ್ಲ ಕೇಳಿ ವಿಚಾರಿಸ್ತಾರೆ. ಆಗ ನಮ್ಮ ತಿರುನಾವಕರಸರು ಹೇಳ್ತಾರೆ, ಅಪ್ಪ ನಾನು ತಿರುವಯ್ಯಾರಿಗೆ ಹೋಗಿದ್ದೆ, ತಿರುವಾರೂರಿಗೆ ಹೋಗಿದ್ದೆ. ಆ ತಿರುವಾರೂರಿಗೆ ಯಾವಾಗ ಹೋಗಿದ್ದರೆ ಆರಿದ್ರ ದರ್ಶನ ಆ ಟೈಮ್ನಲ್ಲಿ ಹೋಗಿದ್ದೆ. ಅಲ್ಲಿ ಬಹಳ ಉತ್ಸವ ನಡೆಯುತ್ತೆ, ಆರಿದ್ರ ದರ್ಶನ ಬಹಳ ಸಂಭ್ರಮದಿಂದ. ತಿರುವಾರೂರಿನ ವ್ರತ ಜಗತ್ಪ್ರಖ್ಯಾತವಾದದ್ದು. ಅಂಥ ಸಮಯದಲ್ಲಿ ಹೋದೆ, ಅದೇನು ಸಂಭ್ರಮ, ದೇವರ ಒಂದು ಸೌಂದರ್ಯ ವೈಭವ ಏನು ಅಂತ ಹೇಳೋದು ಪದಗಳಿಂದ ಮಾತುಗಳಿಂದ ಹೇಳೋಕ್ಕೆ ಸಾಧ್ಯವಿಲ್ಲ. ಅಂಥ ಸೊಗಸು ಭಗವಂತನ ಸೌಂದರ್ಯ ಅಷ್ಟು ಚೆನ್ನಾಗಿದೆ, ಅಲ್ಲಿಂದ ಬಿಟ್ಟು ಬರೋಕ್ಕಾಗೋದಿಲ್ಲ, ಅಂಥ ಸೌಂದರ್ಯ ಸೊಬಗು ಆ ದೇವರದು ಅಂತ ಹೇಳಿದ್ರು. ಇದನ್ನು ಕೇಳ್ತಾ ಇದ್ದಾಗೆ ಇವರಿಗೆ ಭಗವಂತನ ನೋಡಬೇಕು, ತಿರುವಾರೂರಿಗೆ ಹೋಗಿ ತಕ್ಷಣ ದರ್ಶನ ಮಾಡಬೇಕು ಅನ್ನೋ ಆಸೆ ಬಂದ್ಬಿಡ್ತು ತಿರುಜ್ಞಾನ ಸಂಬಂಧರಿಗೆ. ಹಾಗಾದರೆ ತಿರುನಾವಕರ್ಸರೇ ನೀವು ಇಲ್ಲೇ ಇರಿ, ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀನಿ. ತಕ್ಷಣ ಹೊರಟೇ ಬಿಟ್ಟರು, ಓಡಿ ಹೋಗ್ಬಿಟ್ರು. ಓಡಿ ಹೋಗಿ ತಿರುವಾರೂರಿಗೆ ಬರ್ತಾ ಇದ್ದಾರೆ. ಎಲ್ಲಿಯಲ್ಲಿಯೇ ಆ ಊರಿನ ಎಲ್ಲೆಯಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಪದಿಹವನ್ನು ಹಾಡ್ತಾರೆ. ಮುಂದೆ ಹೋಗಿ ಗೋಪುರವನ್ನು ನೋಡ್ತಾರೆ, ತನ್ಮಯರಾಗಿ ಭಗವಂತನಲ್ಲಿ ತನ್ಮಯರಾಗಿ ಪದಿಹವನ್ನು ರಚಿಸಿ ಹಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಈ ಥರ ಉನ್ಮತ್ತರಾಗಿದ್ದಾರೆ ಅವರಿಗೆ. ಆ ಭಕ್ತಿಯೆಲ್ಲ ನಾವು ಹೇಳೋಕ್ಕೆ ಸಾಧ್ಯವಿಲ್ಲ. ಆ ಭಕ್ತಿ ನಮಗೆ ಯಾರಿಗೂ ಆ ಥರ ಇಲ್ಲ ಅಂತ ಗೊತ್ತು ನನಗೆ. ಇರೋವರು ತೋರಿಸ್ಕೊಳ್ಳೋದಿಲ್ಲ, ಅಂಥ ಭಕ್ತಿ ಇರೋರು ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಹೀಗೆ ಅವರು ದೇವಸ್ಥಾನದ ಒಳಕ್ಕೆ ಬರ್ತಾರೆ. ಬಾಗಿಲಿಗೆ ಬಂದಾಗ ನಾನು ಕೆಲವು ವಿಷಯಗಳನ್ನು ಈ ತಿರುವಾರೂರಿನ ಭಗವಂತನ ಬಗ್ಗೆ ಹೇಳಬೇಕಾಗತ್ತೆ. ಏನು ಈ ಸ್ಥಳ ಪುರಾಣ ಅಂತಂದರೆ, ಮುಚುಕುಂದ ಚಕ್ರವರ್ತಿ ಅನ್ನೋರು ಒಬ್ಬರು. ಇವರು ಹೇಗೆ ಮುಚುಕುಂದ ಚಕ್ರವರ್ತಿ ಆದರು ಅಂದರೆ, ಕೈಲಾಸದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಒಂದು ಬಿಲ್ವದ ಮರದ ಕೆಳಗಡೆ ಕೂತ್ಕೊಂಡು ಏನೋ ಪಾಪ ಅವರವ್ರ ಕಷ್ಟ ಸುಖ ಹೇಳ್ಕೊಳ್ತಾ ಇದ್ದಾರೆ. ಅದು ಬಿಲ್ವದ ಮರದ ಕೆಳಗಡೆ ಮೇಲ್ಗಡೆ ಒಂದು ಕೋತಿ, ಮರದ ಮೇಲ್ಗಡೆ ಒಂದು ಕೋತಿ. ಇಲ್ಲಿ ಕೆಳ ಕೂತಿರೋದು ಪರಮೇಶ್ವರ ಪಾರ್ವತಿ ಅನ್ನೋದು ಅದಕ್ಕೇನು ಗೊತ್ತಿಲ್ಲ. ಆದರೆ ಅದು ಕೋತಿ ಚೇಷ್ಟೆ ಕಪಿ ಚೇಷ್ಟೆ ಮಾಡೋದು ಗೊತ್ತಿದೆಯಲ್ಲ, ಒಂದೊಂದಾಗಿ ಎರಡೆರಡಾಗಿ ಎಲೆಗಳನ್ನು ಕಿತ್ತು ಕಿತ್ತು ಕೆಳಗೆ ಹಾಕ್ತಾ ಇದೆ. ಅದಕ್ಕೆ ಏನೂ ಗೊತ್ತಿಲ್ಲ, ಆದರೆ ಕಪಿ ಚೇಷ್ಟೆ ಅದು ಮಾಡ್ತಾ ಇದೆ. ಇಲ್ಲಿ ಪರಮೇಶ್ವರನು ಮತ್ತು ಪಾರ್ವತಿ ಇಬ್ಬರು ನೋಡಿದ್ರು ಪರಮೇಶ್ವರನ ಮೇಲೆ, ಇದೇನು ಎಲೆಗಳು ಇಲ್ಲಿಂದ ಬೀಳ್ತಾ ಇವೆಲ್ಲ, ಹೇಗೆ ಬೀಳ್ತಾ ಇವೆ ಅಂತ ಮೇಲೆ ಕಣ್ಣೆತ್ತಿ ಹೀಗೆ ನೋಡಿದ್ರು. ನೋಡಿದ್ರೆ ಮೇಲೆ ಕೋತಿ ಕೂತು ಈ ಚೇಷ್ಟೆ ಮಾಡ್ತಾ ಇದ್ದಾರೆ. ಭಗವಂತನ ದೃಷ್ಟಿ ಆ ಕೋತಿ ಮೇಲೆ ಬಿದ್ದ ತಕ್ಷಣವೇ ಅದಕ್ಕೆ ಜ್ಞಾನೋದಯ ಆಯಿತು, ಜ್ಞಾನೋದಯ ಉಂಟಾಯಿತು. ಜ್ಞಾನೋದಯ ಆದ ಕೂಡಲೇ ಅದು ಏನು ಮಾಡ್ತು, ಮರದಿಂದ ಕೆಳಕ್ಕೆ ಧೂಮಿಕೆ ಪಾರ್ವತಿ ಪರಮೇಶ್ವರಿಗೆ ನಮಸ್ಕಾರ ಮಾಡ್ತು. ನೋಡಿ, ಪರಮೇಶ್ವರನ ದೃಷ್ಟಿ ಬಿದ್ದ ತಕ್ಷಣ ಎಂಥ ಪರಿವರ್ತನೆ ಆಯಿತು, ಕಪಿ ಚೇಷ್ಟೆ ಹೊರಟೋಯಿತು, ಜ್ಞಾನೋದಯವಾಯಿತು. ಪರಮೇಶ್ವರನಿಗೆ ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿದಾಗ ಭಗವಂತನಿಗೆ ಬಹಳ ಪ್ರೀತಿಯುಂಟಾಯಿತು. ಹೀಗೆ ಹೇಳಿದರು ಪರಮಾತ್ಮ, ಅಂದರೆ ಪರಮಶಿವನು ಹೀಗೆ ಹೇಳಿದರು, ಅಪ್ಪ ನೀನು ತಿಳಿದೋ ತಿಳಿದೆಯೋ ತಿಳಿದೇನೆ ಒಂದು ಬಿಲ್ವದ ಎಲೆಗಳನ್ನು ನನ್ನ ಮೇಲೆ ಹಾಕಿ ಅರ್ಚನೆ ಮಾಡಿಬಿಟ್ಟಿದೆಯಾ, ನನಗೆ ನಿನ್ನ ಮೇಲೆ ನನಗೆ ಅತ್ಯಂತ ಪ್ರೀತಿಯಾಗಿದೆ, ನಿನ್ನನ್ನು ಮುಂದಿನ ಜನ್ಮದಲ್ಲಿ ಒಂದು ಚಕ್ರವರ್ತಿಯಾಗಿ ಮಾಡ್ತೀನಿ, ಅಂಥ ಜನ್ಮ ಕೊಡ್ತೀನಿ ಅಂತ ಹೇಳಿದರು. ಈ ಕೋತಿ ಜ್ಞಾನೋದಯವಾಗಿದೆ ಅಲ್ವಾ, ಭಗವಂತ ನನ್ನ ಕೇಳ್ತು, ಸರಿ ನೀವು ಚಕ್ರವರ್ತಿಯನ್ನೇನೋ ಮಾಡ್ತೀರಿ, ಆದರೆ ನನಗೆ ಈ ಜನ್ಮದ ಒಂದು ನೆನಪು ಇರುವಂತೆ ಮುಂದಿನ ಜನ್ಮದಲ್ಲಿ ಈ ನನ್ನ ಮುಖ ಅಲ್ಲಿರುವ ಹಾಗೆ, ಅಂದರೆ ಕಪಿ ಮುಖ ಇರಬೇಕು, ಆ ಥರ ನೀವು ಕರುಣಿಸಬೇಕು ಅಂತ ಕೇಳ್ಕೊಳ್ಳುತ್ತೆ. ಕೇಳ್ಕೊಂಡಾಗ ಭಗವಂತನು ತಪಸ್ಸು ತಥಾಸ್ತು ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಚಕ್ರವರ್ತಿ ಆಗೆ ಇರುವಂತೆ ಜನ್ಮ ಕೊಡ್ತಾರೆ. ಅವರೇ ಈ ಮುಚುಕುಂದ ಚಕ್ರವರ್ತಿ, ಅವರಿಗೆ ಮುಖ ಕಪಿ ಮುಖ. ಇವರು ಮಹಾ ತಪಸ್ವಿ, ಮುಚುಕುಂದ ಚಕ್ರವರ್ತಿ ಆದರಲ್ಲ ರಾಜ ಋಷಿ ಮಹಾ ತಪಸ್ವಿ. ಇವರು ಏನು ಮಾಡಿದ್ರು, ತಮ್ಮ ತಪಶಕ್ತಿಯಿಂದ ದೈವಭಕ್ತಿಯಿಂದ ಬಹಳ ಒಳ್ಳೆಯ ಶಿವಭಕ್ತರಾಗಿಯೇ ಇದ್ದರು, ಎಲ್ಲ ಬಹಳ ಶಕ್ತಿಶಾಲಿಗಳು ಆಗಿದ್ದರು. ಈ ಇವರ ಸಹಾಯವನ್ನು ನಮ್ಮ ದೇವೇಂದ್ರ ಇಂದ್ರ ಇವರ ಸಹಾಯವನ್ನು ಬಯಸ್ತಾ, ಏನು ಅಂತಂದರೆ ದೇವೇಂದ್ರನು ರಾಕ್ಷಸರ ಮೇಲೆ ಯುದ್ಧ ಮಾಡಬೇಕಾದ ಸಂದರ್ಭ ಬಂತು. ಅವರಿಬ್ಬರಿಗೂ ಕಿತ್ತಾಟ ಇದ್ದೇ ಇತ್ತಲ್ಲ, ಒಂದು ಸಲ ಕಿತ್ತಾಟ ಬಂದಾಗ ಯುದ್ಧ ಬಂದಾಗ ಈ ಮುಚುಕುಂದ ಚಕ್ರವರ್ತಿಯನ್ನು ನೀವು ನನಗೆ ಸಹಾಯ ಮಾಡಿ ಯುದ್ಧದಲ್ಲಿ ಅಂತ ಹೇಳಿದರು. ಆಗ ಇವರು ಇಂದ್ರನ ಕೇಳ್ತಾನಲ್ಲ ಅಂತ ಹೋಗಿ ಸಹಾಯ ಮಾಡಿದ್ರು. ಇಂದ್ರ ಅಸುರರನ್ನೆಲ್ಲ ಸೋಲಿಸಿ ವಾಪಸ್ಸು ಬಂದ, ಜಯಶಾಲಿಯಾಗಿ ಬಂದ. ಈ ಜಯಕ್ಕೆ ಕಾರಣವಾದವರು ಈ ಮುಚುಕುಂದ ಚಕ್ರವರ್ತಿ ಅಂತ ಅಂದ್ಕೊಂಡು ಹೀಗೆ ಇಂದ್ರನು ಹೇಳ್ದ, ಸ್ವಾಮಿ ಮುಚುಕುಂದ ಚಕ್ರವರ್ತಿಗಳೇ, ನೀವು ನನಗೆ ಬಹಳ ದೊಡ್ಡ ಸಹಾಯ ಮಾಡಿದ್ದೀರಿ, ನಿಮಗೇನಾದರೂ ನಾನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ಏನು ಬೇಕಾದರೂ ಕೇಳಿ ಅಂತ ಇಂದ್ರ ಹೇಳ್ದ. ಅದಕ್ಕೆ ಅವರು ಹೇಳಿದ್ರು, ಮುಚುಕುಂದ ಚಕ್ರವರ್ತಿ ಹೇಳಿದ್ರು, ಅಪ್ಪ ನನ್ನನ್ನು ಈ ಒಂದು ಸೇವೆಗೆ ಉಪಯೋಗಿಸ್ಕೊಂಡಿದ್ದೇ ನನಗೆ ನೀವು ಕೊಟ್ಟದ್ದು ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ, ಅದರಿಂದ ಏನು ಬೇಡ ಅಂತ ನಮ್ರತೆಯಿಂದ ಹೇಳಿದರು. ಆದರೆ ದೇವೇಂದ್ರ ಬಿಡಲಿಲ್ಲ, ಇಲ್ಲ ಇಲ್ಲ ನನ್ನಿಂದ ನೀವು ಏನಾದರೂ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿದ. ಹಾಗಪ್ಪ ಸರಿ, ನೀನೆಲ್ಲ ಕೊಡೋಕ್ಕೆ ಶಕ್ತಿ ಇದೆ ನಿನಗೆ, ಆದರೆ ನಾನು ನಿನ್ನನ್ನು ಅದು ಇದು ಸಾಮಾನ್ಯವಾದ ಒಂದು ಯಾವ ಪದಾರ್ಥವನ್ನು ಕೇಳೋದಿಲ್ಲ, ಒಂದು ವಿಶೇಷವಾದ ಪದಾರ್ಥವನ್ನೇ ಕೇಳಬೇಕು ನಿನ್ನಿಂದ. ಏನು ಅಂತಂದರೆ, ನೀನು ನನಗೆ ಈಗ ಬಂದಾಗ ದೇವೇಂದ್ರನಾದ ನೀವು ನಿಮ್ಮ ಅರಮನೆಯೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದೀರಿ, ನಾನು ಬಹಳ ಸಂತೋಷಪಟ್ಟೆ. ಆಗ ಅಲ್ಲಿಂದ ಮುಂದಕ್ಕೆ ನೀವು ನಿಮ್ಮ ಪೂಜಾ ಗೃಹವನ್ನು ತೋರಿಸಿದ್ರಿ, ಅದಕ್ಕೂ ನನಗೆ ಬಹಳ ಸಂತೋಷವಾಯಿತು. ಅಲ್ಲಿ ನೀವು ಒಂದು ಸೋಮಾಸ್ಕಂದ ಮೂರ್ತಿಯನ್ನು ಕೂಡ ತೋರಿಸಿ ವಿವರಿಸಿದ್ರಿ, ಇದು ವಿಷ್ಣು ಸಾಕ್ಷಾತ್ತಾಗಿ ತನ್ನ ಹೃದಯದಲ್ಲಿ ಪರಮೇಶ್ವರನ ಸೋಮಸ್ಕಂದ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಪೂಜೆ ಮಾಡಿದ ಮೂರ್ತಿ, ಅದನ್ನು ವಿಷ್ಣು ಸಾಕ್ಷಾತ್ತಾಗಿ ನನಗೆ ಕೊಟ್ಟಿದ್ದಾರೆ, ಅದನ್ನೇ ನಾನು ಪೂಜಿಸ್ತಾ ಇದ್ದೀನಿ ಅಂತ ಕೂಡ ತಾವು ಹೇಳಿದಿರಿ. ಹೌದು ಹೌದು, ನಾನು ಹೇಳಿದ್ದು ಉಂಟು ಅಂತಂದರು. ಅದನ್ನು ನನಗೆ ಕೊಡಿ, ಆಯಿತು ಮುಗಿದು ಹೋಯಿತು ಕತೆ. ಅದನ್ನು ಕೇಳಿಬಿಟ್ರು, ಅದನ್ನು ಕೇಳಿದೇನು, ತಾನು ಪೂಜೆ ಮಾಡ್ತಾ ಇರತಕ್ಕಂಥ ಮೂರ್ತಿಯನ್ನು ಕೊಡು ಅಂತಂದರೆ ತನ್ನ ಪ್ರಾಣವನ್ನೇ ಕೇಳಿದ ಹಾಗೆ ಆಗಿಬಿಡ್ತು ದೇವೇಂದ್ರನಿಗೆ. ಏನಪ್ಪ ಮಾಡೋದು, ಹೋಗಿ ಹೋಗಿ ಹೀಗೆ ಸಿಕ್ಕಾಕೊಂಡಲ್ಲ, ಅಷ್ಟಕ್ಕೆ ಬಿಟ್ಟಿದ್ದರೆ ಚೆನ್ನಾಗಿತ್ತೋ ಏನೋ, ಈ ಥರ ಸಿಕ್ಕಾಕೊಂಡಲ್ಲ ಅಂತ ಹೇಳಿ, ಆಯಿತು ಸ್ವಲ್ಪ ಸಮಯದಂತನ ನೋಡೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ತಕ್ಷಣವೇ ವಿಶ್ವಕರ್ಮನನ್ನು ಕರೆತಂದು. ವಿಶ್ವಕರ್ಮ ಯಾರು ಅಂತಂದರೆ ದೇವಲೋಕದ ಒಬ್ಬ ಆರ್ಕಿಟೆಕ್ಟ್, ವೆರಿ ಎಕ್ಸ್ಪರ್ಟ್ ಇಂಜಿನಿಯರ್. ಬಂದರು, ಏನಪ್ಪ ದೇವೇಂದ್ರ ಏನಾಗಬೇಕು ನನ್ನಿಂದ ಅಂತ ಕೇಳಿದ್ರೆ, ಈ ವಿಗ್ರಹ ಇದೆಯಲ್ಲ, ಈ ಸೋಮಾಸ್ಕಂದ ಮೂರ್ತಿ ಇದೆಯಲ್ಲ, ಇದೇ ತರಹ ಆರು ಮೂರ್ತಿಗಳನ್ನು ನೀನು ತಕ್ಷಣವೇ ತಯಾರಿಸ್ಕೊಡು, ಸ್ವಲ್ಪವೂ ವ್ಯತ್ಯಾಸ ಇರಬಾರ್ದು, ಈ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ತಿಳಿಬಾರ್ದು, ಆ ರೀತಿ ತಯಾರಿಸ್ಕೊಡು ಅಂತಂದರು. ವಿಶ್ವಕರ್ಮ ಎಕ್ಸ್ಪರ್ಟ್ ಅಲ್ವೇ, ತಕ್ಷಣವೇ ಆರು ಮೂರ್ತಿಗಳು ತಯಾರಾದವು, ಎಲ್ಲ ತದ್ರೂಪವಾಗಿದೆ, ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ತಿಳಿಯದ ಹಾಗೆ ಇದಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇವಾಗ ನಮ್ಮ ಮುಚುಕುಂದ ಚಕ್ರವರ್ತಿಯನ್ನು ಇಂದ್ರ ಕರೆಸಿದ, ನೋಡಿಪ್ಪ ನೀವು ಕೇಳಿದ ವಿಗ್ರಹ ಇದರಲ್ಲಿದೆ, ಒಟ್ಟು ಏಳು ವಿಗ್ರಹಗಳಿದೆ, ಆರು ಪ್ಲಸ್ ಒಂದು, ನಿಮ್ಮದು ಯಾವುದು ವಿಗ್ರಹ ನೀವೇ ನೋಡಿ. ಅವ್ರಿಗೆ ಗೊತ್ತಾಯಿತು, ಓಹೋ ನಮ್ಮನ್ನು ಮೋಸ ಮಾಡೋಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನ ಮಾಡಿದ್ರು. ಆ ಸೋಮಸ್ಕಂದ ಮೂರ್ತಿಯನ್ನೇ ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದ್ರೋ ಇಲ್ಲವೋ, ಭಕ್ತನೂ ಕೂಡ ಅದೇ ಪರಮಾತ್ಮನು ಕೂಡ ಭೂಲೋಕಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿ ಆಯಿತು. ಆ ನಿಜವಾದ ಮೂರ್ತಿ ಇದೆಯಲ್ಲ, ವಿಶ್ವಕರ್ಮನು ಸೃಷ್ಟಿಸಿದ ಮೂರ್ತಿಗಳಲ್ಲದೇ ಇರುವ ಒರಿಜಿನಲ್ ಮೂಲ ವಿಗ್ರಹ ಪ್ರಜ್ವಲಿಸ್ತಾ ಇದೆ ಪ್ರಕಾಶಮಾನವಾಗಿ, ಗೊತ್ತಾಗಿ ಹೋಯ್ತು ಇವರಿಗೆ. ಸರಿ, ಇದೇ ನಮ್ಮ ಮೂರ್ತಿ, ನಾನು ಇದನ್ನು ತಗೊಂಡು ಹೋಗಬೇಕು ಅಂತ ಇಂದ್ರನಿಗೆ ಹೇಳಿದರು. ಇಂದ್ರನಿಗೆ ಬೇರೆ ದಾರಿಯೇ ಇಲ್ಲ, ಸಿಕ್ಕಾಕೊಂಡಾಯಿತು. ಸರಿ, ಇನ್ನೇನು ಎಲ್ಲನೂ ತಗೊಂಡು ಹೋಗ್ಬಿಡಿ ನೀವೇ ಅಂತ ಹೇಳಿದ್ರು. ಆ ಆರು ಪ್ಲಸ್ ಒಂದು ಏಳು ವಿಗ್ರಹಗಳನ್ನು ತಗೊಂಡು ಬಂದಾಯಿತು. ಈ ವಿಗ್ರಹಗಳಿಗೆ ಸಪ್ತವಿಟಂಗ ಮೂರ್ತಿಗಳು ಅಂತ ಹೆಸರು. ಸಪ್ತವಿಟಂಗ ಮೂರ್ತಿಗಳು, ವಿಟಂಗ ಮೂರ್ತಿ ಅಂತಂದರೆ ಏನು ಅಂತಂದರೆ ಉದ್ಭವವಾಗಿರುವ ಸ್ವಯಂಭೂ ಮೂರ್ತಿಗಳು ಅಂತ ಹೆಸರು. ವಿಟಂಗ ಅಂದರೆ ಉಳಿ, ಈ ಸುತ್ತಿಗೆ ಇದ್ರೆ ಏಟು ಯಾವುದು ಬೀಳಿದೆ, ಸ್ವಯಂಭೂವಾಗಿರುವ ಮೂರ್ತಿಗಳು ಅಂತ ಹೇಳಿ ಅರ್ಥ. ಈ ವಿಟಂಗ ಮೂರ್ತಿಗಳು ಸಪ್ತ ವಿಟಂಗ, ಏಳಾಯ್ತಲ್ಲ. ಇದು ಇಲ್ಲಿ ಮುಂದೆ ಏನಾಯಿತು ಅಂತಂದರೆ, ಈ ಮುಚುಕುಂದ ಚಕ್ರವರ್ತಿಗಳು ಈ ಏಳು ಮೂರ್ತಿಗಳನ್ನು ಹೀಗೆ ಒಂದೊಂದು ಊರಿನಲ್ಲಿಯೂ ಸ್ಥಾಪಿಸಿದರು. ಮೊದಲನೆಯದು ಒರಿಜಿನಲ್ ಇದೆಯಲ್ಲ, ಅದನ್ನು ತಿರುವಾರೂರಿನಲ್ಲಿ ಸ್ಥಾಪಿಸಿದರು. ಆ ಮೂರ್ತಿಯೇ ತ್ಯಾಗೇಶ ಸ್ವಾಮಿ ಅಥವಾ ತ್ಯಾಗರಾಜಸ್ವಾಮಿ. ಇದನ್ನು ತಿರುವಾರೂರಿನಲ್ಲಿ ವೀರವಿಟಂಗಸ್ವಾಮಿ ಅಂತ ಕರೀತಾರೆ. ಅಲ್ಲಿ ಆ ಸ್ವಾಮಿ ಹೇಗಿದೆ ಅಂತಂದರೆ, ಅಜಪಾ ನಟನ ಮೂರ್ತಿಯಾಗಿದೆ. ಅದು ಒಂದು ನಟನದ ಶೈಲಿ. ಎರಡನೇ ಮೂರ್ತಿ ಬಂದು ತಿರುನಲ್ಲಾರ್ನಲ್ಲಿ ನಾಗವಿಟಂಗ ಸ್ವಾಮಿ ಅಂತ ಪ್ರತಿಷ್ಠೆಯಾಗಿದೆ. ಇಲ್ಲಿ ಉನ್ಮತ್ತ ನಟನ ಮೂರ್ತಿ ಅಂದರೆ ಆ ಸ್ವಾಮಿ ಉನ್ಮತ್ತನಾಗಿ ನರ್ತನ ಮಾಡ್ತಾನೆ ಅಂತ ಅರ್ಥ. ಮೂರನೆಯ ಮೂರ್ತಿ ನಾಗಪಟ್ಟಿಣದ ಕಾರಾಂಗುಣಂ ಅನ್ನೋ ಜಾಗದಲ್ಲಿ ಸುಂದರ ವಿಟಂಗ ಸ್ವಾಮಿ ಅಂತ ಸ್ಥಾಪಿತವಾಗಿದೆ. ಇಲ್ಲಿ ಸ್ವಾಮಿಯು ತರಂಗನಟನ ರೂಪದಲ್ಲಿ ದರ್ಶನ ಕೊಡ್ತಾರೆ. ನಾಲ್ಕನೆಯದು ಮುಂದಿನದು ತಿರುಕಾರಾಯಿಲ್ ಅನ್ನೋ ಜಾಗದಲ್ಲಿ ಆದಿವಿಟಂಗ ಸ್ವಾಮಿ, ಇಲ್ಲಿ ಕುಕ್ಕುಟ ನಟನ ಅಂದರೆ ಕೋಳಿ ಡ್ಯಾನ್ಸ್ ಮಾಡೋ ಥರ ಒಂದು ದರ್ಶನ ಅಂತ. ಮುಂದಿನ ವಿಟಂಗ ಸ್ವಾಮಿ ಯಾವುದು ಅಂದರೆ ತಿರುಕುರಳಿ ಅನ್ನುವ ಊರಿನಲ್ಲಿ ಅವನಿ ವಿಟಂಗ ಸ್ವಾಮಿ ಅಂತ ಇಲ್ಲಿ ಭೃಂಗ ನಟನ ಕೊಡ್ತಾ ಇರೋದು. ಮುಂದಿನದು ತಿರುವಾಯ್ಮೂರ್, ಅಲ್ಲಿ ನೀಲವಿಟಂಗ ಸ್ವಾಮಿ, ಇಲ್ಲಿ ಕಮಲ ನರ್ತನ. ಸ್ವಾಮಿ ಕಮಲ ಹೀಗೆ ಹೇಗೆ ಆಡುತ್ತಲ್ಲ ಇದರಲ್ಲಿ ಸರೋವರದಲ್ಲಿ, ಆ ಥರ ಅಂತ ಇಟ್ಕೊಳ್ಳೋಣ. ಕೊನೆಯದಾಗಿ ವೇದಾರಣ್ಯಂನಲ್ಲಿ ಭುವನಿ ವಿಟಂಗ ಸ್ವಾಮಿ, ಇಲ್ಲಿ ಹಂಸ ನಟನ ಅಂತ. ಈ ಥರ ಏಳು ವಿಟಂಗ ಸ್ವಾಮಿಗಳು ಪ್ರತಿಷ್ಠೆಯಾದವು. ಈ ನಮ್ಮ ತಿರುವಾರೂರಿನಲ್ಲಿ ಸ್ಥಾಪಿತವಾಗಿರುವ ಸ್ವಾಮಿಯೇ ವೀಧಿ ವಿಟಂಗ ಸ್ವಾಮಿ ಅಜಪಾ ನಟನ ಮೂರ್ತಿ, ಇವರೇ ತ್ಯಾಗೇಶ ಅಥವಾ ತ್ಯಾಗರಾಜ ಸ್ವಾಮಿ. ಇವರ ಸೌಂದರ್ಯ ಬಹಳ ಬಹಳ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಥರ ಈ ಸ್ವಾಮಿಯನ್ನು ಇವರು ನೋಡಿ ಹುಚ್ಚುಚ್ಚಾಗಿ ಪದಿಗಗಳು ಹಾಡ್ತಾ ಇದ್ದಾರೆ ನಮ್ಮ ತಿರುಜ್ಞಾನ ಸಂಬಂಧರವರು. ಇದು ಈ ಊರಿನ ಚರಿತ್ರೆ ಬಗ್ಗೆ ಆಯಿತು. ಪ್ರತಿನಿತ್ಯ ಇಲ್ಲಿ ಬರೋದು, ಈ ಥರ ದೇವರನ್ನು ಪ್ರಾರ್ಥಿಸೋದು, ಪದ್ಯಗಳು ಹಾಡೋದು ಹಾಡೋದು ಹಾಡೋದು, ಹೀಗೆ ಸ್ವಾಮಿಯಲ್ಲಿ ಮೈ ಮರೆತುಬಿಟ್ಟಿದ್ದಾರೆ. ಯಾರು? ತಿರುಜ್ಞಾನ ಸಂಬಂಧರು. ಕೊನೆಗೆ ಜ್ಞಾಪಕವಾಯಿತು, ನಾನು ಹೇಳಿಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ನಮ್ಮ ತಿರುನಾವುಕರ್ಸರಿಗೆ, ಇಲ್ಲೇ ಇರಿ ನಾನು ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಲ್ಲ ಅಂತ ಒಂದು ದಿವಸ ಜ್ಞಾಪಕವಾಯಿತು. ಇವರಿಗೆ ಈ ಊರು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ, ಈ ಸ್ವಾಮಿಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಆದರೆ ಅವರು ನನಗೋಸ್ಕರ ಕಾಯ್ತಾ ಇದ್ದಾರಲ್ಲ ತಿರುನಾವುಕರ್ ಸರ್, ಹೋಗಲೇಬೇಕು ಅಂತ ಹೇಳಿ ಮನಸ್ಸಿಲ್ಲದೆ ಅರ್ಧ ಮನಸ್ಸಿನಿಂದ ತಿರುಪ್ಪುಗಳವರಿಗೆ ಬಂದರು. ನಾನು ಇಲ್ಲಿ ಹೇಳೋ ವಿಚಾರಗಳೆಲ್ಲ ತಿರುನಾವುಕರ್ ಸರ್ ಚರಿತ್ರೆಯಲ್ಲಿ ಹೇಳೇ ಇದ್ದೀನಿ. ಆದ್ದರಿಂದ ಮುಂದಕ್ಕೆ ನಾನು ಸುಮ್ಮನೆ ಟಚ್ ಮಾಡಿಕೊಂಡು ಹೋಗ್ಬಿಡ್ತೀನಿ. ಇಲ್ಲಿಂದ ಮುಂದಕ್ಕೆ ಇವರಿಬ್ಬರು ಅಂದರೆ ತಿರುನಾವುಕರ್ ಸರ್ ಮತ್ತು ತಿರುಜ್ಞಾನ ಸಂಬಂಧರ್, ಇಲ್ಲಿಂದ ಮುಂದೆ ಇಬ್ಬರು ಮುಂದಕ್ಕೆ ಎಲ್ಲಿಗೆ ಪ್ರಯಾಣ ಮಾಡ್ತಾರೆ ಅಂದರೆ ತಿರುವೀಡಿ ಮಿಜಲೈ ಅನ್ನೋ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ನಡೆದದ್ದು ಅಲ್ಲಿ ಇವರು ಬಂದಾಗ ಬಹಳ ಕ್ಷಾಮ ಸಂಭವಿಸಿರುತ್ತೆ. ಜನಗಳೆಲ್ಲ ಊಟವಿಲ್ಲದೆ ಬಹಳ ಕಷ್ಟಪಡ್ತಾ ಇರ್ತಾರೆ. ಆಗ ಭಗವಂತನು ಏನು ಮಾಡ್ದ, ಇವರಿಬ್ಬರಿಗೂ ಒಂದೊಂದು ಚಿನ್ನದ ನಾಣ್ಯವನ್ನು ಈ ಕಡೆ ಮೆಟ್ಟಿಲ ಮೇಲೆ ಬಲಭಾಗದಲ್ಲಿ ಎಡಭಾಗದಲ್ಲಿ ದೇವಸ್ಥಾನದಲ್ಲಿ ಇಟ್ಟಿದ್ದು ಆ ಚರಿತ್ರೆಯಲ್ಲಿ ಹೇಳಿದ್ದೀನಿ. ಆ ನಾಣ್ಯಗಳ ಸಹಾಯದಿಂದ ಅವರು ಹೇಗೆ ಕ್ಷಾಮವನ್ನು ನಿವಾರಿಸಿ ಆ ಜನಗಳ ಕಷ್ಟವನ್ನು ನಿವಾರಿಸಿದರು ಅಂತ ಹೇಳಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಅವರು ತಿರುವೀಜಿ ಮಳೆಯಿಂದ ವೇದಾರಣ್ಯಮ್ಗೆ ಹೋಗ್ತಾರೆ. ವೇದಾರಣ್ಯಮ್ದಲ್ಲಿ ಅಲ್ಲಿ ಕೂಡ ವೇದಗಳೇ ಒಂದು ಕಾಲಕ್ಕೆ ಬಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಇದನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದ. ಆ ದೇವಸ್ಥಾನದ ಬಾಗಿಲು ಹೇಗೆ ಮುಚ್ಚಿ ಹೋಗಿತ್ತು, ಆ ದೇವಸ್ಥಾನದ ಬಾಗಿಲನ್ನು ಇವರು ಇಬ್ಬರು ಒಬ್ಬರಾದ ಮೇಲೆ ಒಬ್ಬರು ಹೇಗೆ ಪದಿಗಗಳನ್ನು ಹಾಡಿ ದೇವಸ್ಥಾನದ ಬಾಗಿಲು ತಾವೇ ಹೇಗೆ ತೆಗೆದುಕೊಂಡವು, ಮತ್ತು ಇವರು ಹಾಡಿದ್ರಿಂದಲೇ ಹೇಗೆ ಮುಚ್ಚಿಕೊಂಡವು ಅನ್ನೋ ವಿಷಯಗಳನ್ನು ನಾನು ತಿರುನಾವುಕರ್ ಸರ್ ಅವರ ವಿಡಿಯೋದಲ್ಲಿ ವಿಷದವಾಗಿ ಹೇಳಿದ್ದೇನೆ. ಅದರಿಂದ ಇಷ್ಟು ಮಾತ್ರ ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇವರು ವೇದಾರಣ್ಯಮ್ದಲ್ಲಿ ಇದ್ದಾಗ ಒಂದು ಸಂದೇಶ ಬರುತ್ತೆ ಪಾಂಡ್ಯರಾಜನ ಕಡೆಯಿಂದ, ಅವರ ಮಂತ್ರಿ ಮತ್ತು ಅವರ ರಾಣಿ ಅವರ ಕಡೆಯಿಂದ ಒಂದು ಸಂದೇಶ ಬರುತ್ತೆ. ಇದನ್ನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಏನು ಅಂತಂದರೆ ಆ ಪಾಂಡ್ಯರಾಜ್ಯದಲ್ಲಿ ಏನಾಗಿದೆ ಅಂತಂದರೆ, ಈ ಶೈವ ಮತವನ್ನು ದಮನ ಮಾಡಿ ಶ್ರಮಣರು ಸರ್ವಾಧಿಪತ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದಮನ ಮಾಡಿ ಅಲ್ಲಿ ತಲೆ ಎತ್ತದ ಹಾಗೆ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮನ್ನು ನೀವು ಉದ್ಧರಿಸಬೇಕು ಅಂತ ಒಂದು ರಹಸ್ಯವಾದ ಸಂದೇಶವು ಇವರಿಗೆ ತಲುಪತ್ತೆ. ತಲುಪಿದ್ರೆ ತಕ್ಷಣವೇ ತಾವು ಹೊರಡೋದಕ್ಕೆ ರೆಡಿ ಆಗ್ತಾರೆ. ಯಾರು? ತಿರುಜ್ಞಾನ ಸಂಬಂಧರು. ತಿರುಜ್ಞಾನ ಸಂಬಂಧರು ಸಿದ್ಧವಾದರೆ ತಿರುನಾವುಕರ್ಸರು ಹೇಳ್ತಾರೆ, ಆ ಪಾಪ ನೀನು ಹೋಗ್ಬಿಡಬೇಡ, ಅಲ್ಲಿಗೆ ಮಹಾ ದುರ್ಜನರಲ್ಲಿರೋದು ಪ್ರಾಣ ತೆಗೆದುಬಿಡ್ತಾರೆ, ಹೋಗಬಾರ್ದು ನೀನು, ನಾನು ಅನುಭವಿಸಿಬಿಟ್ಟು ಬಂದಿದ್ದೀನಿ, ಸಮುದ್ರದಲ್ಲಿ ಎತ್ತ ಹಾಕಿ ಆನೆಗಳು ತೊಳಸಿ ಎಲ್ಲ ಮಾಡಿದ್ದಾರೆ, ಹೋಗಬಾರ್ದು. ಆವಾಗ ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ನೀವೇನೂ ಭಯಪಡಬೇಡಿ, ನನಗೇನೂ ಆಗೋದಿಲ್ಲ ಅಂತ ಆ ಅರ್ಥ ಬರೋ ಹಾಗೆ ಒಂದು ಪದಿಗವನ್ನು ಹಾಡ್ತಾರೆ. ಹೇಗೆ ಅಂತ ಅನ್ನೋದು ಆ ಪದಿಗ, ಅದಕ್ಕೆ ಈ ಥರ ಹೆಸರಿದೆ, ಕೋಳರು ಪದಿಗ ಅಂತ ಅಲ್ಲಿರೋರೆಲ್ಲ ಹೇಳ್ತಾರೆ, ಮತ್ತು ತಿರುನಾವುಕರ್ಸರು ಹೇಳ್ತಾರೆ, ಅಪ್ಪ ಹೋಗಬೇಡ ಅಲ್ಲಿಗೆ, ದುಷ್ಟಜನರು ಮಾತ್ರವಲ್ಲ, ಇವಾಗ ವೇಳೆ ಸರಿ ಇಲ್ಲ, ಇವ್ರಿಗೆ ಹೋಗಬಾರ್ದು ಅಂತ ತಡೆಯೋದಕ್ಕೋಸ್ಕರ ಈ ಒಂದು ನೆಪನ್ನು ಹೇಳ್ತಾರೆ. ಗ್ರಹಗತಿಗಳು ಸರಿ ಇಲ್ಲ ಹೋಗೋದಕ್ಕೆ, ಗ್ರಹಗತಿಗಳೆಲ್ಲ ಕೆಟ್ಟ ಇದರಲ್ಲಿದೆ ಅಂತ ಅವರನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ತಿರುಜ್ಞಾನ ಸಂಬಂಧರು ಹೋಗುವುದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಈ ನಮ್ಮ ತಿರುಜ್ಞಾನ ಸಂಬಂಧರು ಒಂದು ಅದ್ಭುತವಾದ ಪದಿಹವನ್ನು ಹಾಡ್ತಾರೆ. ಈ ಪದಿಹ ಇವತ್ತಿಗೂ ಕೂಡ ಬಹಳ ಪ್ರಬಲವಾದ ಪದಿಹವಾಗಿದೆ. ಗ್ರಹಗಳ ಯಾವ ತೊಂದರೆಯೂ ಇದ್ದರೆ ಕೂಡ ಈ ಪದಿಹವನ್ನು ನಾವು ಭಕ್ತಿಯಿಂದ ಹಾಡಿದರೆ ಆ ತೊಂದರೆಗಳು ಯಾವುದೂ ನಮ್ಮನ್ನು ತಟ್ಟುವುದಿಲ್ಲ, ನಿವಾರಣೆ ಆಗತ್ತೆ ಅಂತ ಈ ಪದ್ಯ ಇಷ್ಟು ಪ್ರಸಿದ್ಧವಾಗಿದೆ. ಇದರನ್ನು ನಾವು ಈಗ ಈ ಪದ್ಯವನ್ನು ಒಂದು ಎರಡು ಸ್ಟ್ಯಾನ್ಸಸ್ ಮಾತ್ರ ಕೇಳೋಣ, ಎಲ್ಲ ಪದ್ಯಗಳನ್ನು ಸ್ಟ್ಯಾನ್ಸಸ್ ಕೇಳೋಕ್ಕಾಗೋದಿಲ್ಲ, ಅದನ್ನು ಕೇಳೋಣ. ತಿರುಚಿತ್ರಂಬಲಂ.

0: ತಿರುಚಿತ್ರಂಬರಂ.
1: ಪದ್ಯವನ್ನು ಕೇಳಿದ್ವಲ್ಲ, ಈಗ ಎಲ್ಲ ಸ್ಟ್ಯಾಂಡರ್ಸ್ದು ನಾನು ಅರ್ಥವನ್ನು ಹೇಳ್ತೀನಿ, ತಾತ್ಪರ್ಯವಾಗಿ ಹೇಳ್ತೀನಿ. ಮೊದಲನೇದಾಗಿ ತಿರುಜ್ಞಾನ ಸಂಬಂಧರು ಏನು ಹೇಳ್ತಾರೆ ಅಂತಂದರೆ, ಅಪ್ಪ ನನ್ನ ಹೃದಯದಲ್ಲಿ ಸ್ಥಾಪಿತವಾಗಿರುವ ಪರಮೇಶ್ವರನೇ, ಹವಳದಂತೆ ಶುಭ್ರವಾದ ಶರೀರವಿದೆ ನಿಂದು, ತಲೆಯಲ್ಲಿ ಚಂದ್ರನ ಬಿಂಬವಿದೆ, ಚಂದ್ರನೇ ಇದ್ದಾನೆ ತಲೆ ಮೇಲೆ, ಮತ್ತು ಬಿಳಿಯ ವೃಷಭದ ಮೇಲೆ ಆರೂಢನಾಗಿ ಪಾರ್ವತಿಯ ಸಮೇತ ನೀನಿದ್ದೀಯಾ, ಕೊಂಡ್ರೆ ಹೂವನ್ನು ಧರಿಸಿಕೊಂಡು ಅಲಂಕರಿಸಿಕೊಂಡಿದ್ದೀಯಾ, ಹೀಗೆ ಇರುವಂಥ ನೀನು ಶೀರ್ಗಾಳಿಯ ಪರಮಾತ್ಮನ ಧೋಣಿಯಪ್ಪನಾದ ನೀನು ನನ್ನ ಹೃದಯದಲ್ಲಿ ಸ್ಥಾಪಿತವಾಗಿದ್ದೀಯ, ನೀನು ನನ್ನ ಹೃದಯದಲ್ಲಿದ್ದೀಯ. ಹೀಗೆ ನನ್ನ ಹೃದಯದಲ್ಲಿ ನೀನು ಇರುವ ಕಾರಣದಿಂದ ಏನಾಗತ್ತೆ ಮುಂದಕ್ಕೆ, ಎಲ್ಲ ಗ್ರಹಗಳು, ಸಕಲ ಗ್ರಹಗಳು ಶಿವನ ಸೇವಕರಿಗೆ ಒಳ್ಳೆಯದನ್ನೇ ಮಾಡುತ್ತವೆ, ಯಾವಾಗಲೂ ಒಳ್ಳೆಯದು ಮಾಡ್ತೇವೆ ಅಂದರೆ ಶಿವಭಕ್ತರಿಗೆ ಎಲ್ಲ ಗ್ರಹಗಳು ಒಳ್ಳೆಯದೇ ಮಾಡ್ತೇವೆ. ಮುಂದಕ್ಕೆ ಪ್ರಯಾಣಕ್ಕೆ ನಿಷಿದ್ಧವಾದ ಕೆಲವು ನಕ್ಷತ್ರಗಳಿವೆ, ಅಂದರೆ ಇವರು ಹೊರಡಬೇಕು ಪ್ರಯಾಣಕ್ಕೆ ನಿಷಿದ್ಧವಾದ ನಕ್ಷತ್ರಗಳು ಯಾವುದು, ಆಶ್ಲೇಷ, ಮಖ, ವಿಶಾಖ, ಜ್ಯೇಷ್ಠ, ಆರ್ದ್ರ, ಈ ನಕ್ಷತ್ರಗಳೆಲ್ಲ ಪ್ರಯಾಣಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಈ ನಕ್ಷತ್ರಗಳು ಕೂಡ ಶಿವನ ಸೇವರಿಗೆ ಪ್ರೀತಿಯಿಂದ ಶುಭವನ್ನೇ ಮಾಡ್ತವೆ. ಮುಂದಿನ ಪದ್ಯದ ಅರ್ಥ, ಲಕ್ಷ್ಮಿ, ದುರ್ಗಾ, ಸರಸ್ವತಿ, ಭೂದೇವಿ, ಎಲ್ಲ ದಿಗ್ದೇವತೆಗಳು ಇವರೂ ಕೂಡ ಎಲ್ಲರೂ ಶುಭಗಳನ್ನೇ ಮಾಡ್ತಾರೆ, ಅಂದರೆ ಅಶುಭ ಮಾಡೋರು ಯಾರೂ ಇಲ್ಲ ಅಂತ. ನೆಕ್ಸ್ಟು ಯಮನ ದೂತರು, ಅಗ್ನಿ, ಕಠೋರವಾದ ವ್ಯಾಧಿಗಳು ಇವೂ ಕೂಡ ಎಲ್ಲವೂ ಒಳ್ಳೆಯ ಗುಣಗಳನ್ನು ಪಡೆದು ನಮಗೆ ಶುಭವನ್ನೇ, ಅಂದರೆ ಶಿವನ ಭಕ್ತರಿಗೆ, ಶಿವನ ಸೇವಕರಿಗೆ ಒಳ್ಳೆಯದನ್ನೇ ಮಾಡ್ತವೆ, ಶುಭವನ್ನೇ ಮಾಡುತ್ತವೆ. ಮುಂದಿನ ಸ್ಟ್ಯಾನ್ಸಾ, ಕ್ರೂರಿಗಳಾದ ರಾಕ್ಷಸರು, ಗರ್ಜಿಸುವ ಸಿಡಿಲು ಮಿಂಚು, ಕಷ್ಟವನ್ನುಂಟು ಮಾಡುವ ಪಂಚಭೂತಗಳು ನಮಗೆ ಹೆದರಿ, ಅವೇ ನಮಗೆ ಹೆದರ್ಕೊಂಬಿಟ್ಟು, ಅಂದರೆ ಈ ಶಿವಭಕ್ತರಿಗೆ ಹೆದರ್ಕೊಂಡು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತವೆ. ಆ ನಂತರ ಕೊಲ್ಲುವ ಧ್ಯೇಯವೇ ಇರುತ್ತೆ ದುಷ್ಟಮೃಗಗಳಿಗೆ, ಎಂತಹದು ಹುಲಿ, ಸಿಂಹ, ಸರ್ಪ, ಆನೆ, ಕರಡಿ ಇವೂ ಕೂಡ ಅವಕ್ಕೆ ಕೊಲ್ಲುವುದೇ ಅವರ ಒಂದು ಧ್ಯೇಯ. ಅವು ಕೂಡ ಒಳ್ಳೆಯ ಗುಣಗಳನ್ನು ಹೊಂದಿ ಶಿವಭಕ್ತರಿಗೆ ಒಳ್ಳೆಯದನ್ನೇ ಮಾಡ್ತವೆ. ಮುಂದಕ್ಕೆ ಜ್ವರ, ಮಲೇರಿಯಾ, ವಾತ, ಪಿತ್ತ ಇವುಗಳಿಂದ ಆದ ಬಾಧೆಗಳು ಯಾವುವು ನಮಗೆ ಬಾಧಿಸಲಾರವು ಅಂತ. ಮುಂದಿನ ಸ್ಟ್ಯಾನ್ಸಾ, ಸಪ್ತಸಾಗರಗಳಿಂದ ಆವೃತವಾಗಿದೆ ಶ್ರೀಲಂಕಾ ದ್ವೀಪ. ಆ ಶ್ರೀಲಂಕಾದ ದ್ವೀಪದ ಒಡೆಯ ಯಾರು, ರಾವಣನು. ಆ ರಾವಣನು ತನ್ನ ಮೂರ್ಖತನದಿಂದ ಎಷ್ಟೋ ಕೆಟ್ಟ ಕೆಲಸ ಮಾಡಿ ಕಷ್ಟಗಳನ್ನು ಇನ್ವೈಟ್ ಮಾಡ್ಕೊಂಡಿದ್ದಾನೆ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ಅವು ಯಾವುವು ನಮಗೆ ಅಂಥ ಕಷ್ಟಗಳು ಯಾವುದು ಬರೋದಿಲ್ಲ. ಅದಲ್ಲದೆ ಸಪ್ತಸಾಗರಗಳು, ಆಳವಾದ ಸಮುದ್ರಗಳು ಕೂಡ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಆನಂತರ ಕಮಲದ ಮೇಲೆ ಆಸೀನಾದ ಬ್ರಹ್ಮ, ನಂತರ ಶ್ರೀ ಮಹಾವಿಷ್ಣು, ವೇದಗಳು, ದೇವತೆಗಳು ಮತ್ತು ಮೇರು ಪರ್ವತಕ್ಕೆ ಸಮಾನವಾದ ಪರ್ವತಗಳು ಇವೆಲ್ಲವೂ ಸಹ ನಮಗೆ ಒಳ್ಳೆಯದನ್ನೇ ಮಾಡುತ್ತವೆ. ಕೊನೆಯ ಸ್ಥಾನದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಬುದ್ಧರನ್ನು, ಶ್ರವಣರನ್ನು ವಾದದಲ್ಲಿ ಸೋಲಿಸಲು ವಿಭೂತಿಯೇ ಮಹಿಮೆಯುಳ್ಳದ್ದು ಅಂತ ಒಂದು ಹೇಳ್ತಾರೆ. ಮತ್ತು ಜೇನು ತುಂಬಿದ ಹೂಗಳನ್ನು ಬೆಳೆಯುವ ಗಿಡಗಳು, ಕಬ್ಬು ಬೆಳೆಯುವ, ಭತ್ತ ಬೆಳೆಯುವ ಕ್ಷೇತ್ರಗಳು, ಬ್ರಹ್ಮನು ಪೂಜಿಸಿದ ಸ್ಥಳದಲ್ಲಿ ಹುಟ್ಟಿದ ಬ್ರಹ್ಮಪುರಿ ಅನ್ನುವ ಊರಿನಲ್ಲಿ ಪರಾಪರ ಜ್ಞಾನವನ್ನು ಪಡೆದಿರುವ ಇದು ಗಮನಿಸಬೇಕು ಪರಾಬಲಜ್ಞಾನವನ್ನು ಪಡೆದಿರುವ ತಿರುಜ್ಞಾನ ಸಂಬಂಧನಾದ ನಾನು ಏನು ಗ್ಯಾರಂಟಿ ಕೊಡ್ತೀನಿ, ಪ್ರತಿಜ್ಞೆ ಪ್ರಮಾಣ ಮಾಡ್ತೀನಿ, ಇದನ್ನು ಹೇಳೋರಿಗೆ ಯಾವ ತೊಂದರೆಯೂ ಯಾರಿಂದಲೂ ಗ್ರಹಗಳಾಗಲಿ ಸಮುದ್ರಗಳ ಯಾರಿಂದಲೂ ಏನೂ ತೊಂದರೆ ಉಂಟಾಗುವುದಿಲ್ಲ ಅಂತ ಪ್ರಮಾಣ ವಚನವನ್ನು ನೀಡ್ತೀನಿ ಅಂತ ಇವರು ಹೇಳಿ ಮುಗಿಸ್ತಾರೆ. ಇದರ ಮಹಿಮೆ ಇವತ್ತಿಗೂ ಎಷ್ಟೋ ಜನ ಕಷ್ಟಗಳು ಬಂದಾಗ ಈ ಪದಿಗವನ್ನು ಭಕ್ತಿಯಿಂದ ಹೇಳಿ ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ತಾರೆ. ಅಂಥ ಮಹಿಮೆಯುಳ್ಳ ಇದು ಪದಿಗ. ಇದು ಹೀಗೆ ಪದಿಗವನ್ನು ರಚಿಸಿ ಅವರು ಮುಂದಕ್ಕೆ ಪಾಂಡ್ಯರಾಜ್ಯಕ್ಕೆ ಹೋಗ್ತಾರೆ. ಪಾಂಡ್ಯರಾಜ್ಯದಲ್ಲಿ ಇವರನ್ನು ಗುಪ್ತವಾಗಿ ರಾಣಿಯಾದವರು ಮತ್ತು ಕುಲಿಶರೈ ನಾಯನಾರವರುಗಳು ಇವರಿಗೆ ಭವ್ಯವಾದ ಸ್ವಾಗತವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಈ ಇವರು ಬಂದಿರೋ ವಿಚಾರ ಶ್ರಮಣರಿಗೆ ತಿಳಿಯತ್ತೆ. ಈ ಥರ ಒಬ್ಬ ಚಿಕ್ಕ ಬ್ರಾಹ್ಮಣ, ಬಹಳ ಚಿಕ್ಕ ಬ್ರಾಹ್ಮಣ ಯಾವನು ಬಂದು ಶೈವ ಮತವನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾನಂತೆ ಅನ್ನೋ ಅವರಿಗೆ ವಿಷಯ ತಿಳಿದು ರಾಜನಿಗೆ ಕಂಪ್ಲೇಂಟ್ ಕೊಡ್ತಾರೆ. ಇವನು ಬಂದುಬಿಟ್ಟಿದ್ದಾರೆ, ಇವಾಗಲೇ ಬಂದು ಇದನ್ನು ಈಗಲೇ ಚಿಕ್ಕದರಲ್ಲಿಯೇ ಚೂಟು ಹಾಕಬೇಕು ಅಂತ ರಾಜನಿಗೆ ದೂರು ತಗೊಂಡು ಹೊರಟೋಗ್ತಾರೆ. ಅವರಿಗೆ ಬಂದ ಕಂಪ್ಲೇಂಟ್ ಬಂದ ತಕ್ಷಣವೇ ರಾಜನು ಕೂಡ ಏನು ಮಾಡ್ತಾನೆ, ಹೌದು ಆತ ಏನು ಆ ರಾಜ ನಿನ್ನೃಷಿ ನೆಡುಮಾರನಂತ ಅವನು ಮೊದಲು ಶೈವ ಮತಕ್ಕೆ ಸೇರಿದವನೇ ಆಗಿದ್ದು ನಂತರ ಶ್ರವಣ ಮತಕ್ಕೆ ಸೇರಿದವನು, ಅವನು ಕೂಡ ಇವರಿಗೆ ತೊಂದರೆ ಪಡಿಸೋದಕ್ಕೆ ಆಜ್ಞೆ ಕೊಟ್ಬಿಡ್ತಾನೆ. ಬೆಂಕಿ ಹಚ್ಚಿಬಿಡಿ, ಅವರ ಗುಡಾರಗಳಿಗೆ ಎಲ್ಲೆಲ್ಲಿ ನಿಂತಿದ್ದಾರಲ್ಲೋ ಬೆಂಕಿ ಹಚ್ಚಿಬಿಡಿ ಅಂತ ಆಜ್ಞೆ ಕೊಟ್ಬಿಡ್ತಾನೆ. ಆ ಆಜ್ಞಾ ಪ್ರಕಾರ ಈ ತಿರುಜ್ಞಾನ ಸಂಬಂಧ ಮತ್ತು ಅವರ ಸೇವಕರು ಭಕ್ತರು ಎಲ್ಲೆಲ್ಲಿದ್ದಾರೋ ಆ ಗುಡಾರಗಳಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾರೆ ಶ್ರವಣರುಗಳು. ಏನಾಯಿತು ಮುಂದೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.
0: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org. ಓಂ ನಮಃ ಶಿವಾಯ.

ಸರ್ವಾಳಿಶೋಳಿರಾಜೇಮಂ ಕಶ್ಯಪಸ್ವಾಮಸಪಸ್ವಾಸಮೀರಯತ್ ಅಭಿಮನ್ಸೇ ಮಾನೋಷಯ ಶುಕ್ರಸ್ವಂ ಗ್ರೇಹಿರೇ.